ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಪಂಚಾಂಗ ಶಕವರ್ಷ 1948 ಜ್ಯೇಷ್ಠ 2, ಅಂದರೆ 2026 ಇಸ್ವಿಯ ಮೇ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
6: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
5: ಹಾಡದಿದ್ದರೆ ನನ್ನ ಹಾಡು ಕೇಳು.
7: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: ಏನ್ ಮಾಡ್ಲಿ?
4: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
6: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
4: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
8: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ಕೇಳುಗರ ಬಳಕಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 6:11 ಈ ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ನಮ್ಮ ದಿನದ ಆರಂಭಕ್ಕೆ ಒಂದು ದೈವಿಕವಾದಂತಹ ಅನುಭವವನ್ನು ನೀಡುವಂತಹ ಕಾರ್ಯಕ್ರಮವಿದು. ಹಾಗಾಗಿ ಭಕ್ತಿ ಪ್ರಧಾನವಾದಂತಹ ಗೀತೆಯನ್ನು ಕೇಳ್ತಾ ದಿನಕ್ಕೆ ಒಂದು ಉತ್ತಮ ಆರಂಭವನ್ನು ನೀಡ್ತಾ ಹೋಗೋಣ. ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ಪ್ರಸಾರವಾಗ್ತಾ ಇದೆ ವಿಘ್ನವನ್ನು ನಿವಾರಿಸುವಂತಹ ವಿನಾಯಕನ ಗೀತೆ. ಇಂದಿನ ದಿನ ನಿಮ್ಮೆಲ್ಲರ ಪಾಲ್ಗು ಕೂಡ ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ಈ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಸೊಗಸಾದ ಭಕ್ತಿ ಪ್ರಧಾನವಾದಂತಹ ಗೀತೆಗಳ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ ನಾದಾರ್ಜುನಿ ಕಾರ್ಯಕ್ರಮದಲ್ಲಿ. ಪ್ರಿಯ ಕೇಳುಗರೆ,

ಪ್ರಿಯ ಕೇಳುಗರೆ, ಇಂದಿನ ದಿನದ ವಿಶೇಷತೆಯನ್ನು ಹೇಳೋದಾದರೆ ಇಂದು ಮಾಸಿಕ ದುರ್ಗಾಷ್ಟಮಿ. ದುರ್ಗಾದೇವಿ ದುಷ್ಟ ಶಕ್ತಿಗಳನ್ನು ಸಂಹರಿಸಿ ಜಗತ್ತಿನಲ್ಲಿ ಧರ್ಮವನ್ನು ರಕ್ಷಿಸಿದ ದಿನವೇ ಅಷ್ಟಮಿ. ಹಾಗಾಗಿ ಈ ದಿನವನ್ನು ದೇವಿಯನ್ನು ಪೂಜಿಸೋದ್ರಿಂದ ಮನಸ್ಸಿನಲ್ಲಿ ಇರುವಂತಹ ನಕಾರಾತ್ಮಕ ಆಲೋಚನೆಗಳು, ಭಯ ಮತ್ತು ಆತಂಕಗಳು ದೂರವಾಗಿ ಧೈರ್ಯ ಹಾಗೂ ಆತ್ಮವಿಶ್ವಾಸ ಹೆಚ್ಚುತ್ತದೆ ಅನ್ನುವಂತಹ ನಂಬಿಕೆ ಇದೆ.

ವಿಶೇಷ ಅಂತ ಹೇಳಿದ್ರೆ ಈ ದಿನ ಅಂದರೆ ಮೇ 23ನೇ ತಾರೀಕು ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಬಂದಿದೆ. ಅಂದರೆ 3 ವರ್ಷಕ್ಕೊಮ್ಮೆ ಬರುವಂತಹ ಪವಿತ್ರ ಅಧಿಕ ಮಾಸದಲ್ಲಿ ದುರ್ಗಾಷ್ಟಮಿ ಆಚರಿಸೋದ್ರಿಂದ ಪೂಜೆಯ ಫಲ 100 ಪಟ್ಟು ಹೆಚ್ಚಿರುತ್ತೆ ಅಂತ ಶಾಸ್ತ್ರಗಳು ಹೇಳುತ್ತೆ. ಏನಿದು ಮಾಸಿಕ ದುರ್ಗಾಷ್ಟಮಿ ತಿಳ್ಕೊಳ್ಳೋಣ. ಅದರ ಬಗ್ಗೆ ಜೊತೆಗೆ ಭಕ್ತಿ ಪ್ರಧಾನವಾದಂತಹ ಗೀತೆಗಳು ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಮಾಸಿಕ ದುರ್ಗಾಷ್ಟಮಿ ಅಂತ ಹೇಳಿದ್ರೆ ಪ್ರತಿ ತಿಂಗಳ ಶುಕ್ಲಪಕ್ಷದ ಅಷ್ಟಮಿ ತಿಥಿಯಂದು ಆಚರಿಸಲಾಗುವಂತಹ ದುರ್ಗಾದೇವಿಯ ಪವಿತ್ರವಾದ ದಿನ. ವರ್ಷದಲ್ಲಿ ಬರುವ ಮಹಾನವರಾತ್ರಿಯ ದುರ್ಗಾಷ್ಟಮಿ ಹೇಗೆ ಪ್ರಮುಖವೋ ಹಾಗೆಯೇ ಪ್ರತಿ ತಿಂಗಳು ಬರುವ ಈ ಮಾಸಿಕ ಅಷ್ಟಮಿಯು ದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗುತ್ತೆ. ಇನ್ನು ಈ ದಿನ ಭಕ್ತರು ಮುಂಜಾನೆಯಿಂದ ಸಂಜೆಯವರೆಗೆ ಉಪವಾಸ ವ್ರತವನ್ನು ಆಚರಿಸ್ತಾರೆ. ದೇವಿಗೆ ಕೆಂಪು ಹೂವುಗಳು, ವಿಶೇಷವಾಗಿ ದಾಸವಾಳ ಹಣ್ಣುಗಳು ಮತ್ತು ಪಂಚಾಮೃತವನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ. ಈ ದಿನ ದುರ್ಗಾ ಚಾಲೀಸ, ಲಲಿತ ಸಹಸ್ರನಾಮ ಅಥವಾ ಮಹಿಷಾಸುರ ಮರ್ದಿನಿ ಸ್ತೋತ್ರವನ್ನು ಪಠಿಸುವುದು ಅತ್ಯಂತ ಮಂಗಳಕರ.

ಮಾಸಿಕ ದುರ್ಗಾಷ್ಟಮಿಯ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಕನ್ಯಾ ಪೂಜೆ. ಕನ್ಯೆಯರು ಅಂತ ಹೇಳಿದ್ರೆ ಸಣ್ಣ ಹೆಣ್ಣು ಮಕ್ಕಳು ಅಂತ. ಆ ಹೆಣ್ಣು ಮಕ್ಕಳನ್ನ ಮನೆ ಕರೆದು ಅವರಿಗೆ ದೇವಿಯ ಸ್ವರೂಪವೆಂದು ಭಾವಿಸಿ ಪೂಜೆ ಮಾಡಿ ಪ್ರಸಾದವನ್ನು ನೀಡ್ತಾರೆ. ಕೈಯಲಾದಂತಹ ಪುಟ್ಟದಾದಂತಹ ಉಡುಗೊರೆಗಳನ್ನ, ಹೆಣ್ಮಕ್ಕಳು ಇಷ್ಟಪಡುವಂತಹ ಉಡುಗೊರೆಗಳನ್ನ ನೀಡ್ತಾ ಹೋಗ್ತಾರೆ. ಈ ರೀತಿ ಮಾಡೋದ್ರಿಂದ ತಾಯಿ ಪ್ರಸನ್ನಳಾಗ್ತಾಳೆ ಅನ್ನೋಂತಹ ನಂಬಿಕೆ ಇದೆ. ಆ ನಂಬಿಕೆಯ ಜೊತೆಗೆ ಆ ಪುಟ್ಟ ಮಕ್ಕಳ ಮುಖದಲ್ಲಿ ಇರುವಂತಹ ಮುದ್ದಾದ ಮಂದಹಾಸವನ್ನು ನೋಡೋದೇ ಒಂದು ರೀತಿ ಖುಷಿ ಅಂತ ಅನ್ಬಹುದು. ಆದ್ದರಿಂದ ಇದಾಗಿತ್ತು ಇವತ್ತಿನ ದಿನದ ವಿಶೇಷ ಮಾಸಿಕ ದುರ್ಗಾಷ್ಟಮಿ.

ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ಸಂದೇಶಗಳು ಬಂದಿದ್ವು. ಸಂದೇಶ ಕಳಿಸಿದ ಭೂಪ ವೆಂಕಟೇಶ್ ಅವರಿಗೆ, ನಂಬರ್ ರನ್ನಿಂಗ್ ವಿತ್ 950 ಹುಷಾರ್ ಅವರಿಗೆ, ಎಸ್ ರಾಜು ಚಿಕ್ಕ ಅಂಕನಹಳ್ಳಿ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತಗೌಡ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ. ಜೊತೆಗೆ ತಡವಾಗಿ ಕೇಳಿದ್ರು ಕೂಡ ಗೀತೆಗಳನ್ನೆಲ್ಲ ನಮಗೆ ಟೈಪ್ ಮಾಡಿ ಕಳಿಸಿದ್ದಾರೆ ವರಲಕ್ಷ್ಮೀರವರು ಪೀಣ್ಯದಿಂದ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಸರಿಯಾಗಿ 6:50 ಪ್ರಸಾರವಾಗುತ್ತೆ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ. ತದನಂತರ ಸಂಸ್ಕೃತದಲ್ಲಿ ವಾರ್ತೆಗಳು. ಇದಾದ ನಂತರ ಭೇಟಿಯಾಗೋಣ ನಾವು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ, ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ನವೋದಯ ಸಾಹಿತ್ಯದ ಕುರಿತು ಮಾತಾಡ್ತಾ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ಆರ್ಜಿ ಅಶ್ವಿತಾ ಮಲ್ನಾಡ್ ಅಂತ ಹೇಳ್ತಾ, ಶನಿವಾರದ ದಿನ ಕೃಷ್ಣ ಅಂತ ಅನಬಾರ್ದ ಅನ್ನುವಂತಹ ಗೀತೆಯನ್ನು ಕೇಳೋಣ ನಿಮಗೋಸ್ಕರ ವಾಣಿ ಜಯರಾಮ್ರವರ ಧ್ವನಿಯಲ್ಲಿ.

0: ಸ್ನೇಹಿತರೆ, ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದರು ಎಂಎಲ್ ಬಸವಣ್ಣ. ಮೈಸೂರು ಅರಮನೆ ಕಂಪನಿಯಲ್ಲಿ ಕಲಾವಿದರಾಗಿದ್ದವರು. ಪ್ರಖ್ಯಾತ ರಂಗ ಕಲಾವಿದರಾದ ಮರಿರಾಯರು, ನಾಗೇಂದ್ರ ರಾಯರು ಎಲ್ಲರೂ ಕೂಡ ಅರಮನೆ ಕಂಪನಿಯಲ್ಲಿ ಇದ್ದವರು. ತಂದೆ ಚಿಕ್ಕ ಮಹಾಲಿಂಗಪ್ಪ ಅವರು ಕೂಡ ಅರಮನೆ ಕಲಾವಿದರಾಗಿದ್ದರು. ತಂದೆ ಮತ್ತು ಅಣ್ಣನ ಜೊತೆ ಜೊತೆಯಲ್ಲೇ ಆಗ ಅರಮನೆ ಕಂಪನಿಯಲ್ಲಿ ಇವರು ಕೆಲಸ ಮಾಡುತ್ತಿದ್ದರು. ಅರಮನೆ ಕಂಪನಿಯ ನೆನಪುಗಳು ಎಂಎಲ್ ಬಸವಣ್ಣ ಅವರ ಧ್ವನಿಯಲ್ಲಿ. ಇದು 1966 ಧ್ವನಿ ಮುದ್ರಣ.
2: ಚಾಮರಾಜ ಒಡೆಯರ್, ಹಿಂದಿನ ಮಹಾರಾಜರಾಗಿದ್ದ ಚಾಮರಾಜ ಒಡೆಯರ್ ಕಾಲದಲ್ಲೇ ಕಂಪನಿ ಪ್ರಾರಂಭವಾಯಿತು. ಆಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಮತ್ತು ಇವರುಗಳಿಂದ ರಚನೆಯಾದಂತಹ ನಾಟಕಗಳನ್ನು ಅರಮನೆಯಲ್ಲಿ ಆಡುವುದಕ್ಕೆ ಏರ್ಪಾಡು ಮಾಡಿದರು. ಆಗ ಈಗಿನ ಕಾಲದಂತೆ ನಾಗರಿಕತೆ ಅಷ್ಟು ಇಲ್ಲದಿದ್ದರಿಂದ ಬರೀ ಸೀಮೆಣ್ಣೆ ದೀಪಗಳಲ್ಲಿ ಮಾಡುತ್ತಾ ಆ ನಾಟಕಗಳನ್ನು ಆಡ್ತಾ ಇದ್ರು. ಮತ್ತು ಅರಮನೆಗೆ ಸೇರಿದಂತೆ ಕರಿಕಲ್ ತೊಟ್ಟಿ ಎಂಬ ಭಾಗದಲ್ಲಿ ಒಂದು ನಾಟಕ ಶಾಲೆ ಇದೆ. ಈ ನಾಟಕ ನೋಡೋದಕ್ಕೋಸ್ಕರವಾಗಿ ಶ್ರೀಮನ್ ಮಹಾರಾಜರು, ರಾಣಿವಾಸದವರು, ರಾಜಪರಿವಾರದವರು, ಮುಖ್ಯಾಧಿಕಾರಿಗಳು ಎಲ್ಲರೂ ನಾಟಕ ನೋಡೋದಕ್ಕೋಸ್ಕರ ಅದೇ ಮಾಡಿಸ್ತಿದ್ರು. ಅರಮನೆ ಪಂಡಿತರುಗಳಿದ್ರು, ಅವರುಗಳೇ ಅದನ್ನು ರಚನೆ ಮಾಡ್ತಾ ಇದ್ರು. ಸಾಮಾನ್ಯವಾಗಿ 30-35 ನಾಟಕಗಳಿತ್ತು. ಅದರಲ್ಲಿ ಮುಖ್ಯವಾದವು ಶಾಕುಂತಳ, ರತ್ನಾವಳಿ, ಹರಿಶ್ಚಂದ್ರ, ಚಾರುದತ್ತ, ಪ್ರತಾಪ್ ಸಿಂಹ ಚರಿತ್ರೆ, ವೇಸಿಂಹ ಚರಿತ್ರೆ, ರುಕ್ಮಾಲಿ ಚರಿತ್ರೆ, ಮಕರಂದಿಕಾ ಪ್ರಣಯ, ಮಂದಾರವಲ್ಲಿ ಪ್ರಣಯ, ದ್ರೌಪದಿ ಸ್ವಯಂವರ, ವಿರಾಟ್ ಪರ್ವ ಇತ್ಯಾದಿ ನಾಟಕಗಳೆಲ್ಲ ನೀತಿ ಬೋಧಕನೇ ಬೋಧವಾದ ನಾಟಕಗಳು ಮತ್ತು ಪುರಾಣ ಪ್ರಸಿದ್ಧವಾದ ನಾಟಕಗಳು, ಚರಿತ್ರಕ್ಕೆ ಅರ್ಹವಾದಂಥ ನಾಟಕಗಳನ್ನು ಮಾತ್ರ ಆಡ್ತಿದ್ರೆ ಹೊರತು ಈ ನಾಗರಿಕತೆಯ ನಾಟಕಗಳು, ಸಾಮಾಜಿಕವಾದ ನಾಟಕಗಳನ್ನು ಆಡ್ತಾ ಇರಲಿಲ್ಲ. ಎಂ ಡಿ ಸುಬ್ಬಣ್ಣನವರು ಎಂಬುವರು ಮುಖ್ಯ ಪಾತ್ರವನ್ನು ಅಭಿನಯಿಸುತ್ತಿದ್ದರು. ಅವರು ಕಂಪನಿಯ ಮ್ಯಾನೇಜರ್ ಆಗಿದ್ದರು. ಅವರ ಬಳಿಕ ಗಾನ ವಿಶಾರದ ಬಿಳಾರಂ ಕೃಷ್ಣಪ್ಪನವರು ಅಲ್ಲಿ ರಾಜಪಾತ್ರವನ್ನು ಮಾಡುತ್ತಿದ್ದರು. ಅವರು ರಾಜಪಾತ್ರವನ್ನು ಮಾಡುವುದಲ್ಲದೆ ಕೆಲವು ಹಾಸ್ಯರಸ ಪ್ರಧಾನವಾದ ಪಾತ್ರಗಳನ್ನು ಅಭಿನಯಿಸುತ್ತಿದ್ದರು. ಎಂ ಡಿ ಸುಬ್ಬಣ್ಣನವರು ಆದ ಬಳಿಕ ಬಿಳಾರ ಕೃಷ್ಣಪ್ಪನವರು ಮ್ಯಾನೇಜರ್ ಆದರು. ಸಂಧಾನ ಲಕ್ಷ್ಮೀಪತಿ ಶಾಸ್ತ್ರಿಗಳಾದರು. ಆಮೇಲೆ ಚಿಕ್ಕರಾಮ್ ರಾಯರು. ಹೀಗೆ ಪ್ರತಿಯೊಬ್ಬರಿಗೂ ಸಂಬಳ, ಪ್ರತಿಯೊಬ್ಬರಿಗೂ ನಾಟಕದ ಪಾತ್ರಧಾರಿಗಳಿಗೆ ಮತ್ತು ವಾದ್ಯಗಾರರಿಗೆ ಅರಮನೆಯಿಂದ ಖಾಯಂ ಸಂಬಳ ಕೊಡ್ತಾ ಇದ್ರು. ಕೆಲಸಗಾರರಿಗೂ ಸಹ ಸಂಬಳವಿತ್ತು. ತ್ರಿಪಾತ್ರವನ್ನ ಪುರುಷರೇ ಮಾಡಬೇಕಾಗಿತ್ತು. ಆ ಸಂಜೆ 6:30 ನಾಟಕ ಪ್ರಾರಂಭವಾಗಬೇಕಾಗಿತ್ತು. ಆ ಕಾಲಕ್ಕೆ ಸರಿಯಾಗಿ ನಾಟಕ ಪ್ರಾರಂಭವಾಗುವುದು, ಎಲ್ಲರೂ ನಿಶ್ಶಬ್ದವಾಗಿರಬೇಕಾಗಿತ್ತು. ರಾಜಸ್ಥಾನಕ್ಕೆ ತಕ್ಕಂತೆ ರಾಜಮರ್ಯಾದೆಯೊಡನೆ ಪ್ರತಿಯೊಂದು ನಡೀತಾ ಇತ್ತು. ಶ್ರೀಮನ್ ಮಹಾರಾಜರು ದಯಮಾಡಿಸಿದ ತಕ್ಷಣ ಪರಾಕಿ ಹೇಳಿದ ಮೇಲೆ ಕಂಪನಿಯ ಮುಖ್ಯಾಧಿಕಾರಿಗಳು ಅಲ್ಲಿಗೆ ಹೋಗಿ ಅವರಿಗೆ ಫಲತಾಂಬೂಲ ಮತ್ತು ಹಾರ ಸಮೇತವಾಗಿ ನಾಟಕದ ಕಥಾಸಾರಾಂಶವನ್ನು ಒಪ್ಪಿಸುತ್ತಿದ್ದರು. ಶ್ರೀಮನ್ ಮಹಾರಾಜರು ತೆಗೆದುಕೊಂಡು ನಾಟಕ ನೋಡೋದಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಸಾಮಾನ್ಯವಾಗಿ ನಾಂದಿ ವೃತ್ತ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವಳ್ ಮಂಡಿಸಿ ಚಕ್ರಪೀಠದ ಮಹಾ ಸೌಭಾಗ್ಯವಂ ಬೀರುತಂ ದೇವಸ್ತ್ರೀನಿ ಕುರುಂ

ಈ ರೀತಿಯಾಗಿ ನಟಿ ಮತ್ತು ಸೂತ್ರಧಾರದಿಂದ ನಾಟಕ ಪ್ರಾರಂಭವಾಗ್ತಿತ್ತು. ಮಂಗಳವಾಗುವ ಪೂರ್ತಿ ಮಹಾರಾಜರು ಎದ್ದು ನಿಂತು ಮರ್ಯಾದೆಯಿಂದ ಭಕ್ತಿಯಿಂದ ಮಂಗಳಗಳು ಹೇಗಿತ್ತು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಪಾಲಿಸು ಶೌರಿ ದನವ ವೈರಿ ಕೃಪಾ ಜರೀ ವಾಸುದೇವ ಶ್ರೀಹರಿ ಶ್ರೀವ

0: ಧರಧೀರ ಹೋ ಭೀಮಾನಸ ಚೋರ ವರ ಜಲಧಿ ಕೃಪ ವಿಹಾರ ಕೃಷ್ಣ ಪ್ರಭುವರ ನಮಿತ ಚರಣ ಗುಣಸಾರ ಪಾಲಿಸು ಶೌರ್ಯನವ ವೈ. ಹಿಂದೆ ಪುಟಾರಿ ಶಾಸ್ತ್ರಿಗಳನ್ನೊಬ್ರು ವಿನೋದ ಪ್ರಿಯರು ವಿನೋದವಾದ ಪಾತ್ರಧಾರಿಗಳು ಒಬ್ಬರಿದ್ರು. ಅವರು ಒಂದು ದಿವಸ ಅರಮನೆಯಲ್ಲಿ ನಾಟಕಗಳೆಲ್ಲ ಆಗಿ ಎಲ್ಲರೂ ಸಭಾಸ್ಥಾನದಲ್ಲಿ ಮಲಗಿದ್ದಾಗೆ ಶ್ರೀಮನ್ ಮಹಾರಾಜರು ಬೆಳಗ್ಗೆ ಬರೋ ಪದ್ಧತಿ ಇತ್ತಂತೆ. ಹಾಗೆ ಇವರೆಲ್ಲ ಓಹೋ ಇನ್ನೂ ಮಲಗಿದ್ದಾರೆ ಇದೇನು ಅಂತ ಅಂದ್ಬಿಟ್ಟು ಅವ್ರು ನೋಡಿ ಹೇಳೋಕೆ ಮುಂಚೆ ಒಬ್ಬರು ಪುರೋಹಿತರು ಅವ್ರ ಮನೆಯಿಂದ ಬಹಳ ವಿಶೇಷವಾಗಿ ಒಂದು ತಿಂಡಿ ತೆಗೆದುಕೊಂಡು ಬಂದು ಶ್ರೀಮನ್ ಮಹಾರಾಜರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ತಂದು ಇಟ್ಟಿದ್ರು. ಆದ್ರೆ ಇವರೆಲ್ಲ ಮಲಗಿದ್ದರಿಂದ ಅದೇ ಸಭಾಸ್ಥಾನದಲ್ಲಿ ಅದಿಟ್ಟು ಮೇಲೆ ಮುಚ್ಚಿಬಿಟ್ಟು ಇವರು ಮರೆಯಾಗಿದ್ರು. ಮಹಾರಾಜರು ಬಂದಾಗ ನೀವು ಇದನ್ನು ತೆಗೆದು ಕೊಡಬೇಕು ಅಂತ ಹೇಳಿ ಶ್ರೀಮನ್ ಮಹಾರಾಜರು ಬಂದ್ರು. ಬಂದ ತಕ್ಷಣ ಅದನ್ನು ತೆಗೆದುಕೊಡೋಣ ಅಂತ ಕೊಟ್ಟರು, ಅದ್ರಲ್ಲಿ ಏನು ಇರಲಿಲ್ಲ,
1: ತಟ್ಟೆಲ್ಲ ಖಾಲಿ
0: ಇತ್ತು. ಆಗ ಅವರು ಗಾಬರಿಯಾಗಿ ನಡುಗ್ತಾ ನಿಂತ್ಕೊಂಡ್ರು. ಆಮೇಲೆ ಇದು ಯಾರು ತಿಂದ್ರು, ಈಕೆ ಏನು ಅಂತ ಮಹಾರಾಜರು ಕೇಳಿದ್ರು. ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿದ್ರು. ಯಾರು ತಿಂದಿದ್ದೀರಿ ಅಂದ್ರು, ಯಾರು ಮಾತನಾಡಲಿಲ್ಲ. ಈ ಪುಟ್ಟಾರ ಶಾಸ್ತ್ರಿಗಳು ಮಧ್ಯದಲ್ಲಿ ಎದ್ದು ಅದನ್ನು ತಿಂದು ಮಲಗಿಬಿಟ್ಟಿದ್ರಂತೆ. ಆಗ ಮಹಾರಾಜರು ಯಾರು ತಿಂದ್ರಿ ಅಂತ ಹೇಳಿದ್ರೆ ಯಾರು ಮಾತನಾಡಿದ್ದರಿಂದ ಪತ್ತೆ ಮಾಡುವ ಉದ್ದೇಶವಾಗಿ ಇದನ್ನು ಯಾರು ತಿಂದಿದ್ದಾರೆ ಅವರಿಗೆ ಒಂದು ಗೂಡೆ ತಿಂಡಿ ಮತ್ತು ಬಹುಮಾನ ಕೊಡುತ್ತೆ, ಯಾರು ತಿಂದಿದ್ದೀರಿ ಹೇಳಿ ಅಂತ ಕೇಳಿದ ತಕ್ಷಣ ಪುಟಾರಿ ಶಾಸ್ತ್ರಿಗಳು ನಾನು ತಿಂದಿದ್ದೀನಿ ಅಂತ ಹೇಳಿದ್ರಂತೆ. ಮಹಾರಾಜರು ಬಹಳ ವಿನೋದ ಪಟ್ಟರಂತೆ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಂಎಲ್ ಬಸವಣ್ಣ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
4: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಥಾ ಸೈಪ್ರಸ್ ದೇಶಸ್ಯ ರಾಷ್ಟ್ರಪತಿಃ ನಿಕೋಸ್ ಕ್ರಿಸ್ಟೋಡೋಲೈಟ್ಸ್ ಇತ್ಯೇಷಶ್ಚ ಆತಂಕವಾದಂ ನಿವಾರಣಾಯ ಬಹುಪಕ್ಷೀಯ ಪ್ರಯಾಸಾನಾಂ ಸುದೃಢೀಕರಣಾಯ ತಥಾ ಸಂಯುಕ್ತ ರಾಷ್ಟ್ರಸಂಘಸ್ಯ ಸಂರಚನಾಂತರ್ಗತಂ ಅಂತಾರಾಷ್ಟ್ರೀಯ ಆತಂಕವಾದಸ್ಯ ವಿಷಯೆ ಸಮಗ್ರ ಸಮ್ಮೇಳನಂ ಶೀಘ್ರಮೇವ ಅಂತಮೀಕೃತ್ಯ ಸ್ವೀಕರ್ತುಂ ಆಹೂತವಂತೌ. ಹ್ಯಃ ನವದಿಲ್ಲ್ಯಾಂ ಉಭಯೋಃ ನೇತ್ರೋಃ ಮಧ್ಯೆ ವಾರ್ತಾಯಾಃ ಅನಂತರಂ ಪ್ರದತ್ತೆ ಸಂಯುಕ್ತ ವಕ್ತವ್ಯೆ ಉಭೌ ಪಕ್ಷೌ ಸಂಯುಕ್ತ ರಾಷ್ಟ್ರಸಂಘೆ ತಥಾ ಯುರೋಪೀಯ ಸಂಘೆ ಚ ನಿರ್ದಿಷ್ಟಾನಾಂ ಆತಂಕವಾದಿನಾಂ ಆತಂಕಿ ಸಂಘಟನಾನಾಂ ಚ ವಿರುದ್ಧಂ ಅಪಿ ಚ ಸಂಯುಕ್ತ ರಾಷ್ಟ್ರಸಂಘಸ್ಯ ಸುರಕ್ಷಾ ಪರಿಷತ್ ಪ್ರತಿಬಂಧ ಸಮಿತ್ಯಾಃ ಅಂತರ್ಗತಂ ಸೂಚಿಬದ್ಧಾನಾಂ ಸಪ್ತಷಷ್ಟ್ಯಧಿಕ ದ್ವಿಶತೋತ್ತರೈಕಸಹಸ್ರಂ ಯಾವತ್ ಆತಂಕಿ ಸಂಘಟನಾನಾಂ ವಿರುದ್ಧಂ ಪ್ರಬಲಂ ಸಮನ್ವಿತಂ ಚ ಕಾರ್ಯಾಚರಣಾಯ ಆಗ್ರಹಂ ಕೃತವಂತೌ.
5: आज हमने साइबर सिक्योरिटी, मैरिटाइम सिक्योरिटी और काउंटर टेररिज्म सहयोग को भी और मजबूत करने का निर्णय लिया है. इतना ही नहीं, हम इंडो पैसिफिक ओशन इनिशिएटिव और इंडिया मिडल ईस्ट यूरोप इकोनॉमिक कॉरिडोर जैसे महत्वपूर्ण पहलों से कनेक्टिविटी सुनिश्चित करने के लिए भी साथ मिलकर काम करेंगे.
4: ಉಭೌ ಪಕ್ಷೌ ಸೈಬರ್ ಸುರಕ್ಷಾಯಾಂ ಅಪಿ ಚ ಉದಯೋನ್ಮುಖ ಪ್ರೌದ್ಯೋಗಿಕ್ಯಾಂ ವಿಶೇಷಾವಧಾನೇನ ಸಹ ರಕ್ಷಾ ಉದ್ಯೋಗಯೋಃ ಮಧ್ಯೆ ಸಹಯೋಗೇನ ಸಹ ರಕ್ಷಾ ಸುರಕ್ಷಾ ಸಹಕಾರಂ ಸುದೃಢೀಕರಣೇಪಿ ಸಹಮತೌ ಅಭವತಾಂ. ಅಸ್ಮಿನ್ ಸಂದರ್ಭೆ ಸೈಪ್ರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಇಂಡಸ್ಟ್ರೀಸ್ ಕ್ಲಸ್ಟರ್ ತಥಾ ಸೊಸೈಟಿ ಆಫ್ ಇಂಡಿಯನ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಇತ್ಯೇತಯೋಃ ಮಧ್ಯೆ ಸಂಧಿಪತ್ರೆ ಹಸ್ತಾಕ್ಷರಂ ಜಾತಂ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅದ್ಯ ಏಕೋನವಿಂಶತಿತಮೆ ರೋಜಗಾರ ಮೇಳಾಯಾಂ ವಿವಿಧ ಪ್ರಶಾಸಕೀಯ ವಿಭಾಗೇಷು ಸಂಸ್ಥಾಸು ಚ ನವನಿಯುಕ್ತಾನಾಂ ಯೂನಾಂ ಕೃತೆ ಏಕಪಂಚಾಶತ್ ಸಹಸ್ರತೋಪ್ಯಧಿಕಾನಾಂ ನಿಯುಕ್ತಿಪತ್ರಾಣಾಂ ವಿತರಣಂ ವಿಡಿಯೋ ಕಾನ್ಫರೆನ್ಸಿಂಗ್ ಇತಿ ಆಭಾಸೀಯ ಮಾಧ್ಯಮೇನ ಕರಿಷ್ಯತಿ. ಅಮೆರಿಕಾ ದೇಶಸ್ಯ ವಿದೇಶ ಸಚಿವಃ ಮಾರ್ಕೋ ರುಬಿಯೋ ಇತ್ಯೇಷಃ ಅದ್ಯ ಭಾರತಸ್ಯ ಚತುರ್ದಿವಸೀಯ ಯಾತ್ರಾಯಾಂ ಕೋಲ್ಕತಾನಗರಂ ಆಗಮಿಷ್ಯತಿ. ಇದಂ ತಸ್ಯ ಪ್ರಥಮಂ ಭಾರತ ಪರ್ಯಟನಂ ಭವಿಷ್ಯತಿ. ಕೋಲ್ಕತಾನಗರೆ ಪ್ರವಾಸಾವಧೌ ಶ್ರೀ ರುಬಿಯೋ ವರ್ಯೇಣ ಮದರ್ ಟೆರೇಸಾ ವರ್ಯಾಯಾಃ ಸಮಾಧಿಸ್ಥಳೆ ಶ್ರದ್ಧಾಂಜಲಿ ಅರ್ಪಣಸ್ಯ ಅಪೇಕ್ಷಾ ಅಸ್ತಿ. ಸಹ ವಿಕ್ಟೋರಿಯಾ ಸ್ಮಾರಕಮಪಿ ದ್ರಷ್ಟುಂ ಶಕ್ನೋತಿ. ಪಶ್ಚಾತ್ ಅಮೆರಿಕಾ ದೇಶಸ್ಯ ವಿದೇಶ ಸಚಿವಃ ನವದಿಲ್ಲ್ಯಾಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಮೇಳನಂ ವಿಧಾಷ್ಯತಿ. ಶ್ವಃ ಶ್ರೀ ರುಬಿಯೋ ರಾಷ್ಟ್ರೀಯ ರಾಜಧಾನ್ಯಾಂ ವಿದೇಶ ಮಂತ್ರಿಣಾ ಎಸ್ ಜಯಶಂಕರೇಣ ಸಹ ವಾರ್ತಾಲಾಪಂ ಕರಿಷ್ಯತಿ. ಸಹ ಅಮೆರಿಕಾ ದೇಶಸ್ಯ

ದೂತಾವಾಸಸ್ಯ ಸ್ವಾತಂತ್ರ್ಯ ದಿವಸೋಪಲಕ್ಷೆ ಆಯೋಜಿತೆ ಕಾರ್ಯಕ್ರಮೇಪಿ ಭಾಗಂ ಗ್ರಹಿಷ್ಯತಿ. ಸೋಮವಾಸರೆ ಶ್ರೀ ರುಬಿಯೋ ವರ್ಯ ಆಗರಾ ಜಯಪುರ ನಗರಯೋಃ ಭ್ರಮಣ ಕರಿಷ್ಯತಿ. ತತ್ಪಶ್ಚಾತ್ ಮಂಗಳವಾಸರೆ ಭಾರತೆ ಆಯೋಜಿತೆ ಕ್ವಾಡ್ ವಿದೇಶ ಮಂತ್ರಿಣಾಂ ಸಭಾಯಾಂ ಭಾಗಂ ಗ್ರಹೀತುಂ ನವದಿಲ್ಲ್ಯಾಂ ಪ್ರತ್ಯಾಗಮಿಷ್ಯತಿ. ಭಾರತ ಋತು ವಿಭಾಗೇನ ಅದ್ಯ ಪೂರ್ವೀಯ ಮಧ್ಯಪ್ರದೇಶೆ, ಪೂರ್ವೀಯ ಉತ್ತರ ಪ್ರದೇಶೆ, ವಿದರ್ಭೆ ಚ ತೀವ್ರತರ ಉಷ್ಣತರಂಗಸ್ಯ ಸ್ಥಿತ್ಯೈ ರಕ್ತವರ್ಣೀಯ ಸಂಚೇತನ ಪ್ರಸಾರಿತಾಸ್ತಿ. ಅದ್ಯ ದಿಲ್ಲಿ, ಹರಿಯಾಣ, ಪಂಜಾಬ್, ಚಂಡೀಗಢ್, ರಾಜಸ್ಥಾನ್, ಬಿಹಾರ್, ಛತ್ತೀಸ್ಗಢ್, ಝಾರಖಂಡ್, ಒಡಿಶಾ ಇತ್ಯೇತೇಷು ಪ್ರದೇಶು ಉಷ್ಣತರಂಗಸ್ಯ ಸ್ಥಿತ್ಯಾಂ ಐಎಂಡಿ ವಿಭಾಗೇನ ನಾರಂಗವರ್ಣೀಯ ಸಂಚೇತನ ಪ್ರದತ್ತಾಸ್ತಿ. ತಟೀಯ ಆಂಧ್ರಪ್ರದೇಶೆ, ತೆಲಂಗಾನಾಯಾಂ, ಪಶ್ಚಿಮ ಮಧ್ಯಪ್ರದೇಶೆ, ಪಶ್ಚಿಮ ಉತ್ತರ ಪ್ರದೇಶೆ ಚ ಅದ್ಯ ದಿನೆ ತಥೈವ ಸ್ಥಿತಿ ಭವಿಷ್ಯತಿ. ಅದ್ಯ ದಿಲ್ಲ್ಯಾಂ ಅಧಿಕತಮಂ ತಾಪಮಾನಂ ಪಂಚಚತ್ವಾರಿಂಶತ್ ಡಿಗ್ರಿ ಸೆಲ್ಸಿಯಸ್ ಯಾವತ್, ನ್ಯೂನತಂ ತಾಪಮಾನಂ ಸಪ್ತವಿಂಶತ್

0: ತರಕಾರಿಗೆ 2,000
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
0: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
0: ಖಂಡಿತ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
2: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ, ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಶ್ರೋತೃಗಳೇ, ಆಕಾಶವಾಣಿಗೆ 90 ವರ್ಷಗಳ ಸಂಭ್ರಮ. ಈ ಸಂದರ್ಭದಲ್ಲಿ ನಮ್ಮ ಕೇಂದ್ರದಿಂದ ಪ್ರತಿ ಗುರುವಾರದಂದು ಆಕಾಶಬುಟ್ಟಿ ಕಾರ್ಯಕ್ರಮದಲ್ಲಿ ಕೇಳುಗರೊಂದಿಗೆ ಸಂದರ್ಶನಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮುಖ್ಯವಾಹಿನಿಯಲ್ಲಿ ಬೆಳಗ್ಗೆ 8:35, ರೈನ್ಬೋದಲ್ಲಿ ಮಧ್ಯಾಹ್ನ 2:45, ಇನ್ನು ವಿವಿಧ ಭಾರತಿಯಲ್ಲಿ ಸಂಜೆ 7:07 ಪ್ರಸಾರವಾಗ್ತಾ ಇದೆ. ತಪ್ಪದೇ ಕೇಳಿ ಆಕಾಶಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮ ಕಾರ್ಯಕ್ರಮ ಸರಣಿ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18ರಂದು ಚುನಾವಣೆ ಘೋಷಣೆ. ವಾರ್ತೆಗಳ ವಿವರ. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ಧ ಹಲವಾರು ವರ್ಷಗಳಿಂದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯುವ ನಿರ್ಧಾರವನ್ನು ರಾಜ್ಯ ಸಚಿವ ಸಂಪುಟ ತೆಗೆದುಕೊಂಡಿದೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಘಟನೆಗಳ ವಿರುದ್ದದ ಒಟ್ಟು 52 ಪ್ರಕರಣಗಳನ್ನು ಇದೀಗ ವಾಪಸ್ ಪಡೆಯಲು ನಿರ್ಧರಿಸಲಾಗಿದೆ. ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳುವಂತೆ ಸಂಘಟನೆಗಳು ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು ಎಂದು ಹೇಳಿದರು. ಪ್ರಕರಣಗಳ ಕುರಿತಂತೆ ಪರಾಮರ್ಶಿಸಲು ರಾಜ್ಯ ಸರ್ಕಾರವು ಸಂಪುಟ ಉಪಸಮಿತಿಗೆ ಶಿಫಾರಸು ಮಾಡಿತ್ತು. ಇಲ್ಲಿ ಪ್ರತಿಯೊಂದು ಪ್ರಕರಣದ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ನಡೆಸಿದ ನಂತರ ಕಾನೂನಾತ್ಮಕವಾಗಿ ಇವುಗಳನ್ನು ವಾಪಸ್ ಪಡೆಯಲು ಅವಕಾಶವಿದೆ ಎಂದು ತೀರ್ಮಾನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದೀಗ ಕನ್ನಡಪರ ಮತ್ತು ರೈತಪರ ಸಂಘಟನೆ ವಿರುದ್ದ ದಾಖಲಾದ 52 ಪ್ರಕರಣಗಳನ್ನು ಹಿಂತೆಗೆದುಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಕಾನೂನು ರಕ್ಷಕರಿಗೆ ರಕ್ಷಣೆ ಇಲ್ಲದಂತಾಗಿದೆ, ಗಲಭೆಕೋರರನ್ನು ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ಆಳಂದ ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 100ಕ್ಕೂ ಹೆಚ್ಚಿನ ಆರೋಪಿಗಳ 7 ಕ್ರಿಮಿನಲ್ ಪ್ರಕರಣಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂಪಡೆದಿರುವುದು ಸರಿಯಲ್ಲ. ರೈತರು ಕನ್ನಡಪರ ಹೋರಾಟಗಾರರ ಪ್ರತಿಭಟನೆಯ ಪ್ರಕರಣಗಳನ್ನು ಗಲಭೆಕೋರರ ಪ್ರಕರಣಗಳೊಂದಿಗೆ ಸೇರಿಸುವ ಕ್ರಮವು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಅವರು ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ ಪಿಎಂ ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ನಿರ್ಮಿಸುವ ಸಂಬಂಧ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರೊಂದಿಗೆ ಮಹತ್ವದ ಸಭೆ ನಡೆಸಲಾಯಿತು ಹಾಗೂ ರಾಜ್ಯದ ಟೆಕ್ಸ್ಟೈಲ್ಸ್ ಉದ್ಯಮಕ್ಕೆ ಹೊಸ ಆಯಾಮ ನೀಡುವ ಈ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತವನ್ನು ಕೆಐಎಡಿಬಿ ಮೂಲಕ ಜಾರಿಗೊಳಿಸುವ ಕುರಿತು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಯೋಜನೆಗೆ ಅಗತ್ಯವಾದ ಆಡಳಿತಾತ್ಮಕ ಅನುಮೋದನೆಗಾಗಿ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲು ಸಹ ನಿರ್ಧರಿಸಲಾಯಿತು ಎಂದಿದ್ದಾರೆ. ಈ ಟೆಕ್ಸ್ಟೈಲ್ಸ್ ಪಾರ್ಕ್ ಸ್ಥಾಪನೆಯಿಂದ ಕಲಬುರಗಿ ಭಾಗದಲ್ಲಿ ಭಾರೀ ಪ್ರಮಾಣದ ಹೂಡಿಕೆ, ಸಾವಿರಾರು ಉದ್ಯೋಗಾವಕಾಶಗಳು ಹಾಗೂ ಜವಳಿ ಕ್ಷೇತ್ರದಲ್ಲಿ ಸಮಗ್ರ ಕೈಗಾರಿಕಾ ಪರಿಸರ ನಿರ್ಮಾಣವಾಗಲಿದ್ದು ಹೈದರಾಬಾದ್ ಕರ್ನಾಟಕ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಹೊಸ ಚೈತನ್ಯ ದೊರೆಯಲಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ನಿಂದಾಗಿ ಈಗಾಗಲೇ ಲಕ್ಷಾಂತರ ಮಂದಿ ಮತದಾನದ ಹಕ್ಕು ಕಳೆದುಕೊಂಡಿದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಎಸ್ಐಆರ್ ವಿರುದ್ದ ಕಾನೂನು ಹೋರಾಟ ಮುಂದುವರಿಯಲಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಐಟಿ ಇಡಿಯನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ, ಇದು ಅತ್ಯಂತ ಗಂಭೀರ ವಿಷಯ ಎಂದರು. ಪಶ್ಚಿಮ ಬಂಗಾಳದಲ್ಲಿ ಯಾವುದೋ ಎಐ ಆಧಾರಿತ ಸಾಫ್ಟ್ವೇರ್ ಉಪಯೋಗಿಸಿಕೊಂಡು ಕೆಲವೊಂದು ಮತಗಳನ್ನು ತೆಗೆಯುವ ಕೆಲಸ ಆಗಿದೆ. ಬಿಹಾರದಲ್ಲಿ ಸಾಫ್ಟ್ವೇರ್ ಇರಲಿಲ್ಲ, ಅದನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಿದರು. ಕರ್ನಾಟಕದಲ್ಲಿ ಪಂಜಾಬ್ನಲ್ಲಿ ಏನು ಮಾಡುತ್ತಾರೋ ಗೊತ್ತಿಲ್ಲ. ಮುಖ್ಯ ಚುನಾವಣಾ ಆಯೋಗಕ್ಕೆ ಪರಮಾಧಿಕಾರ ನೀಡಲಾಗಿದೆ. ಕೋರ್ಟ್ಗಳು ಕೂಡ ಚುನಾವಣಾ ಆಯೋಗವನ್ನು ಪ್ರಶ್ನಿಸುವಂತಿಲ್ಲ, ಅಂತಹ ಕಾನೂನು ತರಲಾಗಿದೆ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕೇರಳದ ಕಲಮಚೇರಿಯ ಎಚ್ಎಂಟಿ ಘಟಕಕ್ಕೆ ಭೇಟಿ ನೀಡಿದ ಅವರು, ಎಚ್ಎಂಟಿ ಕಾರ್ಖಾನೆ ಭಾರತದ ಕೈಗಾರಿಕಾ ಮತ್ತು ಎಂಜಿನಿಯರಿಂಗ್ ಕೌಶಲ್ಯದ ಸಂಕೇತವಾಗಿದೆ. ರಾಷ್ಟದ ಉತ್ಪಾದನಾ ವಲಯ ಬಲಪಡಿಸಲು ಕಳೆದ ಹಲವು ದಶಕಗಳಿಂದ ಗಮನಾರ್ಹ ಕೊಡುಗೆ ನೀಡಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಕಲ್ಪನೆ ಅನುಸಾರ ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತ ಗುರಿ ಸಾಧನೆಯಲ್ಲಿ ತಯಾರಿಕಾ ವಲಯ ಮಹತ್ವದ ಜವಾಬ್ದಾರಿ ನಿಭಾಯಿಸುವುದನ್ನು ಖಾತ್ರಿಪಡಿಸಲು ಸಕಲ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಆಯಾ ರಾಜ್ಯದಲ್ಲಿಯೇ ಸಿಇಟಿ ಮೂಲಕ ವೈದ್ಯಕೀಯ ಶಿಕ್ಷಣ ಪ್ರವೇಶ ಪಡೆಯುವ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಕೇಂದ್ರ ಸರ್ಕಾರವನ್ನು ಆಗ್ರಹಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಖಾತೆ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಸದನದಲ್ಲಿ ನಿರ್ಣಯ ಕೈಗೊಂಡು ಕೇಂದ್ರಕ್ಕೆ ಪತ್ರ ಬರೆಯಲಾಗಿದೆ. ಕೇಂದ್ರ ಸರ್ಕಾರ ತನ್ನ ಅಹಂ ಬಿಟ್ಟು ನೈಜತೆಯನ್ನು ಒಪ್ಪಿಕೊಂಡು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಬೇಕು ಎಂದು ಆಗ್ರಹಿಸಿದರು. ನೀಟ್ ಪರೀಕ್ಷೆಯಲ್ಲಿ ಆಗಿರುವ ಗೊಂದಲದಿಂದ ಸುಮಾರು 22 ಲಕ್ಷ ವಿದ್ಯಾರ್ಥಿಗಳಿಗೆ ಸಮಸ್ಯೆಯಾಗಿದೆ. ನೀಟ್ ಅಂಕಗಳಿಗೆ ಹೆಚ್ಚು ಮಾನ್ಯತೆ ನೀಡುವ ಬದಲು 12ನೆಯ ತರಗತಿಯ ಅಂಕದ ಶೇಕಡ 50 ಪರಿಗಣನೆಗೆ ತೆಗೆದುಕೊಳ್ಳುವುದು ಕೂಡ ಉತ್ತಮ. ಇಲ್ಲವಾದಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಅಡಿಪಾಯವಾಗಿರುವ ಇಂತಹ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸದೆ ಕೇವಲ ನೀಟ್ ಕಡೆಗೆ ಮಾತ್ರ ಗಮನ ಹರಿಸುತ್ತಾರೆ. ಕೇಂದ್ರ ಸರ್ಕಾರ ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಇದು ಸರಿಯಾದ ಸಮಯ ಎಂದರು. ಕರ್ನಾಟಕದ 4 ಸ್ಥಾನಗಳು ಸೇರಿದಂತೆ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಿಸಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿದ್ದು, ಜೂನ್ 1 ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು ಜೂನ್ 8 ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಜೂನ್ 9 ನಾಮಪತ್ರಗಳ ಪರಿಶೀಲನೆ ಹಾಗೂ ಜೂನ್ 11 ಉಮೇದುವಾರಿಕೆ ಹಿಂಪಡೆಯಲು ಕಡೆಯ ದಿನವಾಗಿದೆ. ರಾಜ್ಯದ 4 ರಾಜ್ಯಸಭಾ ಸ್ಥಾನಗಳು ಜೂನ್ 25 ತೆರವಾಗಲಿದ್ದು, ಹಾಲಿ ಸದಸ್ಯರಾಗಿರುವ ಎಚ್ಡಿ ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ, ಈರಣ್ಣ ಕಡಾಡಿ ಹಾಗೂ ನಾರಾಯಣ ಕೊರಗಪ್ಪ ಅವರ ಅಧಿಕಾರಾವಧಿ ಅಂದು ಕೊನೆಗೊಳ್ಳಲಿದೆ. ಶಿವಮೊಗ್ಗ ಜಿಲ್ಲೆಯ ಬಾಳೆಹೊನ್ನೂರು ವ್ಯಾಪ್ತಿಯಲ್ಲಿ ಮತ್ತು ಇತರ ಕೆಲವೆಡೆ ಇತ್ತೀಚೆಗೆ ಬಿರುಗಾಳಿ ಮತ್ತು ಮಳೆಯಿಂದಾಗಿ ಅನೇಕ ರೈತರ ಅಡಿಕೆ ಮರಗಳು ಧರೆಗುರುಳಿ ಸಂಭವಿಸಿದ ಹಾನಿಗೆ ಸರ್ಕಾರ ವಿಶೇಷ ಪರಿಹಾರ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿ ಸರ್ವಾನುಮತದಿಂದ ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಖಾತೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಜಿಲ್ಲಾ ಮಟ್ಟದ ಕೆಡಿಪಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು.
1: ಮೊನ್ನೆ ಏನು ಅನಾಹುತ ಆಗಿದೆ, ಮತ್ತೆ ಅಡಿಕೆ ಮರಗಳು ಇವೆಲ್ಲರೂ ಕೂಡ ಲಾಸ್ ಆಗಿದೆ. ಅವತ್ತು ನಾನು ಕೂಡ ಹೋಗಿದ್ದೆ, ಮತ್ತೆ ಎಲ್ಲರೂ ಶಾಸಕರು ಎಲ್ಲರೂ ಕೂಡ ಕೇಳ್ಕೊಟ್ಟಿದ್ದಾರೆ. ಅದನ್ನೆಲ್ಲ ಸೇರಿಸಿ ಒಂದು ಸ್ಪೆಷಲ್ ಪ್ಯಾಕೇಜ್ ಏನಾದ್ರು ಒಂದು ಕೊಡಬೇಕಂತ ನೋಡ್ಬಿಟ್ಟು ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡಿ. ಏನಾಗುತ್ತೆ, SDR MDR ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮತ್ತೆ ಇದಕ್ಕೆ ಎಲ್ಲ ಇರ್ತದೆ, ಅದ್ರ ಮೇಲೆ ಮಾಡ್ತಾರೆ ಯಾವಾಗ್ಲೂ ಕೂಡ. ಅದನ್ನ ಏನಾಗ್ತದೆ, ಅದನ್ನ ಪಾಲಿಸಿ ಮೇಲೆ ಕೊಡ್ತಾರೆ. ಇಲ್ಲಿ ಕೇಳ್ತಾ ಇರೋದು ಸ್ಪೆಷಲ್ ಪ್ಯಾಕೇಜ್. ಆ ಸ್ಪೆಷಲ್ ಪ್ಯಾಕೇಜ್ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿರ್ತದೆ, ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ಸ್ಪೆಷಲ್ ಪ್ಯಾಕೇಜ್ ಕೊಡಬೇಕು. ಈಗ ಏನಾಗುತ್ತೋ ನೋಡ್ಬಿಟ್ಟು ನಾನು ಹೇಳ್ತಕ್ಕಂಥದ್ದು ಹೇಳ್ತೇನೆ.
0: ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಮತಕ್ಷೇತ್ರದ ಪ್ರಯಾಣಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಪರಿಹಾರ ಕ್ರಮ ಕೈಗೊಳ್ಳುವಂತೆ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ನಿಯಮಿತದ ಅಧ್ಯಕ್ಷ ಜೆಟಿ ಪಾಟೀಲ್ ಸಾರಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನವನಗರದ ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಸೂಕ್ತ ಸಮಯದಲ್ಲಿ ಬಸ್ ಸೌಲಭ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇದೇ 29 ನಡೆಯಲಿರುವ ದಾವಣಗೆರೆಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಸಂಸ್ಥೆ BDT ಎಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಸಮಾರಂಭವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ನಿವೇಶನರಹಿತ ಬಡ ಕುಟುಂಬಗಳಿಗೆ 500 ನಿವೇಶನ ಹಂಚಿಕೆ ಸಂಬಂಧ ಕಾರ್ಯ ಪ್ರಗತಿಯಲ್ಲಿದ್ದು, ಇದೇ ತಿಂಗಳ ಅಂತ್ಯ ಅಥವಾ ಜೂನ್ ತಿಂಗಳಲ್ಲಿ ನಿವೇಶನ ವಿತರಣೆ ಮಾಡಲಾಗುವುದು ಎಂದು ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕನ್ನಡಪರ ಹಾಗೂ ರೈತಪರ ಸಂಘಟನೆ ವಿರುದ್ದ ದಾಖಲಾಗಿರುವ ಪ್ರಕರಣಗಳನ್ನು ಹಿಂಪಡೆಯಲು ಸರ್ಕಾರದ ನಿರ್ಧಾರ. ರಾಜ್ಯ ಸರ್ಕಾರ ತುಷ್ಟೀಕರಣ ಮತ್ತು ಓಲೈಕೆ ರಾಜಕಾರಣದಲ್ಲಿ ನಿರತವಾಗಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ.

ತಯಾರಿಕಾ ವಲಯದ ಬಲವರ್ಧನೆ, ಕೈಗಾರಿಕಾ ಮೂಲಸೌಕರ್ಯ ಆಧುನೀಕರಣ ಮತ್ತು ಜಾಗತಿಕ ಮಟ್ಟದ ಉದ್ಯಮ ಸ್ಥಾಪನೆಗೆ ಕೇಂದ್ರ ಸರ್ಕಾರದ ಆದ್ಯತೆ. ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಿ ಹಳೆಯ ಪದ್ದತಿಯಂತೆ ಸಿಇಟಿಗೆ ಅವಕಾಶ ನೀಡಬೇಕು, ಸಚಿವ ಡಾ ಎಂಸಿ ಸುಧಾಕರ್. ಕರ್ನಾಟಕದ 4 ಸ್ಥಾನಗಳು ಸೇರಿ 10 ರಾಜ್ಯಗಳ 24 ರಾಜ್ಯಸಭಾ ಸ್ಥಾನಗಳಿಗೆ ಜೂನ್ 18 ಚುನಾವಣೆ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು. 7:16 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮಕ್ಕೆ. ಭಾವಗೀತೆಗಳ ಮೂಲಕ ನಮ್ಮ ಹೃದಯದ ಭಾವನೆಗಳ ಸ್ಪಂದನವನ್ನು ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಬಗ್ಗೆ, ಸಾಹಿತಿಗಳ ಬಗ್ಗೆ ಪರಿಚಯವನ್ನು ನೀಡ್ತೀವಿ. ಆದರೆ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ಹೇಳಿದ್ರೆ, ಕವಿ ಕಾವ್ಯ ಅಥವಾ ಸಾಹಿತ್ಯದ ಪರಿಚಯಕ್ಕಿಂತ ಹೆಚ್ಚಾಗಿ ಒಂದು ಸಾಹಿತ್ಯದ ಪ್ರಕಾರದ ಬಗ್ಗೆ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ, ಅಥವಾ ಬೆಳಕನ್ನು ಚೆಲ್ಲುವಂತಹ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇದ್ದೀವಿ ನಾವು ಭಾವಸ್ಪಂದನ ಕಾರ್ಯಕ್ರಮದ ಮೂಲಕ ಅಂತ ಹೇಳ್ತಾ, ಕಾರ್ಯಕ್ರಮದ ಪ್ರಥಮ ಗೀತೆಯಾಗಿ ಕೇಳೋಣ ಕುವೆಂಪುರವರಿಂದ ರಚಿತವಾದಂತಹ ಗೀತೆ ರತ್ನಮಾಲಾ ಪ್ರಕಾಶ್ರವರ ಧ್ವನಿಯಲ್ಲಿ ಹಾಲು ಹಳ್ಳ ಹರಿಯಲಿ. ಇವಾಗೆಲ್ಲ ನಾವು ಮ್ಯಾನಿಫೆಸ್ಟೇಷನ್ ಇದ್ರ ಬಗ್ಗೆಲ್ಲ ಮಾತಾಡ್ತೀವಿ, ಬಟ್ ಆಗಿನ ಕಾಲದಲ್ಲೇ ಕುವೆಂಪುರವರು ಒಂದು ಪಾಸಿಟಿವ್ ಧನಾತ್ಮಕವಾದಂತಹ ರೀತಿಯಲ್ಲಿ ರಚಿತವಾದಂತಹ ಕವನ ಇದು ಅಂತ ಹೇಳ್ತಾ ಸದ್ಯಕ್ಕೆ ಈ ಕವಿತೆನ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀವಿ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ನಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಆರ್ ಜಿ ಅಶ್ವಿತಾ ಮಲ್ನಾಡ್.

ಚಂದದ ಭಾವಗೀತೆಯನ್ನು ಕೇಳಿದ ನಂತರ ಮತ್ತೊಮ್ಮೆ ಸ್ವಾಗತ ಭಾವಸ್ಪಂದನ ಕಾರ್ಯಕ್ರಮಕ್ಕೆ. ಸ್ನೇಹಿತರೆ, ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನವೋದಯ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನವೋದಯ, ನವ ಉದಯ, ನವ ಅಂದರೆ ಹೊಸದು, ಉದಯ ಅಂದರೆ ಹುಟ್ಟೋದು, ಹೊಸದಾಗಿ ಹುಟ್ಟಿರುವಂತಹ ಸಾಹಿತ್ಯದ ಪ್ರಕಾರ. ಈ ಕನ್ನಡ ಸಾಹಿತ್ಯವನ್ನು ಗಮನಿಸಿದಾಗ ಪ್ರಾಚೀನ ಕನ್ನಡ ಸಾಹಿತ್ಯ ಇದೆ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಇದೆ, ಅದಾದ ನಂತರ ಬರೋದೇ ಆಧುನಿಕ ಕನ್ನಡ ಸಾಹಿತ್ಯ. ಈ ಆಧುನಿಕ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ಸುವರ್ಣ ಯುಗದಂತೆ ಇದ್ದಂತಹ ಒಂದು ಸಾಹಿತ್ಯ ಘಟ್ಟ ಅಂದರೆ ಅದು ನವೋದಯ ಸಾಹಿತ್ಯ. 20ನೇ ಶತಮಾನದ ಆರಂಭದಲ್ಲಿ ಅಂದರೆ ಸುಮಾರು 1900 ರಿಂದ 1950 ಆ ಒಂದು ಅವಧಿಯಲ್ಲಿ ಈ ಒಂದು ನವೋದಯ ಸಾಹಿತ್ಯ ಪ್ರಬಲವಾಗಿತ್ತು. ಹೊಸದಾಗಿ ಉದಯಿಸಿದ ಅಥವಾ ಹೊಸ ಬೆಳಕನ್ನು ತಂದಂತಹ ಸಾಹಿತ್ಯದ ಪ್ರಕಾರ ಅಂತಲೇ ಹೇಳಬಹುದು. ಈ ನವೋದಯ ಸಾಹಿತ್ಯದ ಬಗ್ಗೆ ಮತ್ತಷ್ಟು ಮಗದಷ್ಟು ತಿಳ್ಕೊಳ್ತಾ ಸಾಗೋಣ. ಜೊತೆಗೆ ಸೊಗಸಾದ ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ವರ್ಷದ ಮೊದಲನೆಯ ಮಳೆ ಬೀಳುವಂತಹ ಸಮಯದಲ್ಲಿ, ಮುಂಗಾರು ಮಳೆ ಬೀಳುವಂತಹ ಸಮಯದಲ್ಲಿ ಯಾವುದೇ ಹಾನಿ ಆಗದೆ ಇದ್ರೆ ಅಥವಾ ತೊಂದರೆ ಆಗದೆ ಇದ್ರೆ ಮನಸ್ಸು ಇದೇ ರೀತಿ ಕುಣಿಯೋಣ ಬಾ ಅಂತ ಹೇಳುತ್ತೆ ಅಲ್ವಾ. ನಾವು ನವೋದಯ ಸಾಹಿತ್ಯದ ಒಂದು ಇತಿಹಾಸದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇದು ಪಾಶ್ಚಾತ್ಯ ಪ್ರಭಾವದಿಂದ ಕನ್ನಡ ಸಾಹಿತ್ಯದಲ್ಲಿ ಮೂಡಿಬಂದಂತಹ ಸಾಹಿತ್ಯ ಪ್ರಕಾರ ಅಂತಲೇ ಹೇಳಬಹುದು. ಯಾಕೆ ಹೀಗೆ ಹೇಳ್ತಾ ಇದ್ದೀರಾ ಅಂತ ಕೇಳೋದಾದರೆ, ನೋಡಿ, ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಸಮಯದಲ್ಲಿ ಇಂಗ್ಲಿಷ್ ವಿದ್ಯಾಭ್ಯಾಸದ ಪರಿಚಯ ಕನ್ನಡಿಗರಿಗೆ ಆಗುತ್ತೆ. ಆಗ ಕನ್ನಡದ ಬರಹಗಾರರು ಇಂಗ್ಲಿಷ್ನ ರೊಮ್ಯಾಂಟಿಕ್ ಕಾವ್ಯದಿಂದ, ರೊಮ್ಯಾಂಟಿಕ್ ಪೊಯೆಟ್ರಿ ಅಂತ ಕರಿತೀವಿ, ಅದರಿಂದ ಪ್ರೇರಿತರಾಗ್ತಾರೆ. ವರ್ಡ್ಸ್ವರ್ತ್, ಶೆಲ್ಲಿ, ಕೀಟ್ಸ್ ಮುಂತಾದವರ ಕಾವ್ಯ ಶೈಲಿಯನ್ನು ಓದಿ ನಮ್ಮ ಕನ್ನಡದಲ್ಲಿ ಯಾಕೆ ಇಂತಹ ಕಾವ್ಯಗಳು ರಚಿತವಾಗಬಾರ್ದು ಅನ್ನುವಂಥ ಒಂದು ಮನಸ್ಥಿತಿ ಅವರಿಗೆ ಬರುತ್ತೆ. ಜೊತೆಗೆ ಹಳೆಯ ಗಹನವಾದ ಪಂಡಿತ ಭಾಷೆಯನ್ನು ಬಿಟ್ಟು ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವಂತಹ ಸರಳ ಕನ್ನಡದಲ್ಲಿ ಸಾಹಿತ್ಯ ರಚನೆಯಾಗಬೇಕು, ಮತ್ತು ಕನ್ನಡ ನಾಡು ನುಡಿಯನ್ನು ಜಾಗೃತಗೊಳಿಸಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು ನವೋದಯ ಯಾತ್ರೆ ಶುರುವಾಗುತ್ತೆ. ನಮ್ಮ ಕನ್ನಡದ ಕಣ್ವ ಅಂತಲೇ ಕರೆಸ್ಕೊಳ್ಳುವಂತಹ ಬಿ ಎಂ ಶ್ರೀರವರ ಇಂಗ್ಲಿಷ್ ಗೀತೆಗಳು 1921 ಬಂದಂತಹ ಕವನ ಸಂಕಲನ ಪ್ರಕಟವಾಗುವುದರಿಂದ ಕನ್ನಡದಲ್ಲಿ ಅಧಿಕೃತವಾಗಿ ನವೋದಯ ಕಾವ್ಯ ಯುಗ ಆರಂಭವಾಗುತ್ತೆ. ವ್ಯಕ್ತಿ ವಿಶಿಷ್ಟತೆ ಮತ್ತು ಭಾವ ಪ್ರಧಾನತೆ ಈ ನವೋದಯ ಸಾಹಿತ್ಯದ ಜೀವಾಳ ಅಂತ ಹೇಳಬಹುದು. ಕವಿಗಳು ತಮ್ಮ ವೈಯಕ್ತಿಕ ಸುಖ ದುಃಖ, ಪ್ರೀತಿ ಮತ್ತು ಭಾವನೆಗಳಿಗೆ ಕಾವ್ಯದಲ್ಲಿ ಮುಕ್ತವಾಗಿ ಅಭಿವ್ಯಕ್ತಿ ನೀಡ್ತಾ ಹೋಗ್ತಾರೆ. ಜೊತೆಗೆ ಈ ಸಂದರ್ಭದಲ್ಲಿ ನವೋದಯ ಸಾಹಿತ್ಯದ ಬಗ್ಗೆ ಮಾತಾಡಿದಾಗ ಕುವೆಂಪುರವರ ಬಗ್ಗೆ ಮಾತಾಡಲೇಬೇಕು. ಕುವೆಂಪು ಅಂದ ತಕ್ಷಣ ಪ್ರಕೃತಿ ಆರಾಧನೆ ನೆನಪಾಗುತ್ತೆ. ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತಾ ಸಾಗೋಣ. ಹಾಗೆ ನವೋದಯ ಕಾಲದ ಕವಿಗಳು, ಸಾಹಿತಿಗಳ ಬಗ್ಗೆ ಕೂಡ ತಿಳ್ಕೊಳ್ತಾ ಸಾಗೋಣ. ಮುಂದಿನ ಸೆಗ್ಮೆಂಟ್ನಲ್ಲಿ ಸರಿಯಾಗಿ 7:35 ಪ್ರಸಾರವಾಗುತ್ತೆ ಕನ್ನಡದಲ್ಲಿ ವಾರ್ತೆಗಳು. ತದನಂತರ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿತಾ ಸಾಗುತ್ತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ನಲ್ಲಿ ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು, ಆರ್ ಜೆ ಅಶ್ವಥ ಮಲ್ನಾಡ್.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ.
1: ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19ನೇ ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್, ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ಗೆ 55 ರನ್ಗಳ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ದೇಶಾದ್ಯಂತ ಹಮ್ಮಿಕೊಳ್ಳಲಾಗಿರುವಂತಹ 19ನೇ ಉದ್ಯೋಗ ಮೇಳದಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿವಿಧ ಸರ್ಕಾರಿ ಇಲಾಖೆ ಹಾಗೂ ಸಂಸ್ಥೆಗಳಿಗೆ ನೂತನವಾಗಿ ಆಯ್ಕೆಯಾಗಿರುವಂತಹ 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಯುವ ಜನತೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶದಲ್ಲಿ ಉದ್ಯೋಗ ಸೃಷ್ಟಿಗೆ ಗರಿಷ್ಠ ಆದ್ಯತೆ ನೀಡುವ ಮತ್ತು ಆ ಮೂಲಕ ಯುವ ಶಕ್ತಿಯ ಸಬಲೀಕರಣ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವ ಪ್ರಧಾನಿಯವರ ಬದ್ಧತೆಗೆ ಈ ಉದ್ಯೋಗ ಮೇಳವು ಸಾಕ್ಷಿಯಾಗಿದೆ. ಈ ಮಹತ್ವದ ಯೋಜನೆಯು ಆರಂಭವಾದ ದಿನದಿಂದ ಈವರೆಗೆ ದೇಶಾದ್ಯಂತ ಯಶಸ್ವಿಯಾಗಿ ಆಯೋಜನೆ ಮಾಡಲಾದಂತಹ 18 ಉದ್ಯೋಗ ಮೇಳಗಳ ಮೂಲಕ ಸುಮಾರು 12,00,000 ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಗಿದೆ. ಇಂದು ನಡೆಯುತ್ತಿರುವಂತಹ 19ನೇ ಆವೃತ್ತಿಯ ಉದ್ಯೋಗ ಮೇಳವು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ಜಂಟಿಯಾಗಿ ಜರುಗಲಿದೆ. ಈ ಮೇಳದ ಮೂಲಕ ದೇಶದ ವಿವಿಧ ಭಾಗಗಳಿಂದ ಆಯ್ಕೆಯಾದ ಅಭ್ಯರ್ಥಿಗಳು ರೈಲ್ವೆ ಸಚಿವಾಲಯ, ಗೃಹ ವ್ಯವಹಾರಗಳ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹಾಗೂ ಉನ್ನತ ಶಿಕ್ಷಣ ಇಲಾಖೆ ಸೇರಿದಂತೆ ಸರ್ಕಾರದ ಪ್ರಮುಖ ಸಚಿವಾಲಯ ಮತ್ತು ಇಲಾಖೆಗಳಿಗೆ ನಿಯೋಜನೆಗೊಳ್ಳಲಿದ್ದಾರೆ. ಉದ್ಯೋಗ ಮೇಳದ ಅಂಗವಾಗಿ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ, ಅತಿ ಸಣ್ಣ, ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ದಿಮೆ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಭಾಗಿಯಾಗಲಿದ್ದಾರೆ. ಸೆಮಿಕಂಡಕ್ಟರ್, ಬಾಹ್ಯಾಕಾಶ, ನವೀಕರಿಸಬಹುದಾದಂತಹ ಇಂಧನ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಅಪಾರ ಸಹಕಾರದ ಅವಕಾಶಗಳಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋಡೌಲಿಡೆಸ್ ಮತ್ತು ಅವರ ನಿಯೋಗಕ್ಕೆ ಗೌರವಾರ್ಥವಾಗಿ ಆಯೋಜನೆ ಮಾಡಲಾಗಿದ್ದಂತಹ ಔತಣಕೂಟದಲ್ಲಿ ಮಾತನಾಡಿದ ರಾಷ್ಟ್ರಪತಿಯವರು, ಭಾರತದ ಯುವ ಪ್ರತಿಭೆಗಳು ಮತ್ತು ತಾಂತ್ರಿಕ ಸಾಮರ್ಥ್ಯ ಸೈಪ್ರಸ್ನ ಆವಿಷ್ಕಾರ ಪರಿಸರ ವ್ಯವಸ್ಥೆಗೆ ಪೂರಕವಾಗಬಲ್ಲದು. ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಯುರೋಪ್ ನಡುವಿನ ಆರ್ಥಿಕ ಬಾಂಧವ್ಯ ಬಲಪಡಿಸಲು ಸೈಪ್ರಸ್ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಅವರು ಸೈಪ್ರಸ್ನ ಸಾರ್ವಭೌಮತೆ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಭಾರತದ ಅಚಲ ಬೆಂಬಲವನ್ನು ಪುನರುಚ್ಚರಿಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸೈಪ್ರಸ್ ಅಧ್ಯಕ್ಷರ ನಡುವಿನ ಉನ್ನತ ಮಟ್ಟದ ಮಾತುಕತೆಯ ನಂತರ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಜಾಗತಿಕ ಭಯೋತ್ಪಾದನೆ ನಿಗ್ರಹಕ್ಕಾಗಿ ವಿಶ್ವಸಂಸ್ಥೆಯ ಚೌಕಟ್ಟಿನಡಿಯಲ್ಲಿ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಕುರಿತ ಸಮಗ್ರ ಸಮಾವೇಶ ಸಿಸಿಐಟಿಯನ್ನು ಶೀಘ್ರವಾಗಿ ಅಂಗೀಕರಿಸುವಂತೆ ಜಂಟಿ ಕರೆ ನೀಡಲಾಯಿತು. ಭಯೋತ್ಪಾದನೆಗೆ ಧನ ಸಹಾಯ, ಅಕ್ರಮ ಹಣ ವರ್ಗಾವಣೆ, ಉಗ್ರರ ನೇಮಕಾತಿ ಸೇರಿದಂತೆ ಇತರ ಕಾರ್ಯಾಚರಣೆಗಳನ್ನು ತಡೆಯಲು ವಿಶ್ವಸಂಸ್ಥೆ ಮತ್ತು ಹಣಕಾಸು ಕ್ರಿಯಾ ಕಾರ್ಯಪಡೆ ಮೂಲಕ ಜಂಟಿ ಕ್ರಮವನ್ನು ವಹಿಸಲು ಸಮ್ಮತಿಸಲಾಗಿದ್ದು, ಮಾಹಿತಿ ವಿನಿಮಯಕ್ಕಾಗಿ ಭಯೋತ್ಪಾದನೆ ನಿಗ್ರಹ ಜಂಟಿ ಕಾರ್ಯಪಡೆ ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಲಾಗಿದೆ. ರಕ್ಷಣಾ ವಲಯದಲ್ಲಿ ಸೈಬರ್ ಭದ್ರತೆಗೆ ವಿಶೇಷ ಆದ್ಯತೆಯನ್ನು ನೀಡಲಾಗಿದ್ದು, ಉಭಯ ದೇಶಗಳ ರಕ್ಷಣಾ ಸಚಿವಾಲಯಗಳ ನಡುವೆ 2026 2031 ಅವಧಿಯ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ಮಾರ್ಗಸೂಚಿಗಳನ್ನು ಅಂತಿಮಗೊಳಿಸಲಾಗಿದೆ. ಇದರ ಜೊತೆಗೆ ಸುದೀರ್ಘ ನೌಕಾ ಪರಂಪರೆ ಹೊಂದಿರುವ ಭಾರತ ಮತ್ತು ಸೈಪ್ರಸ್ ರಾಷ್ಟಗಳು ಕಡಲ ವಲಯದಲ್ಲಿ ತಮ್ಮ ಸಹಕಾರ ವಿಸ್ತರಿಸಲು ಸಹಮತವನ್ನು ಕೂಡ ವ್ಯಕ್ತಪಡಿಸಿವೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಲಿದ್ದಾರೆ. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದ್ದು, ಕೋಲ್ಕತ್ತಾದಲ್ಲಿ ಮದರ್ ತೆರೇಸಾ ಸಮಾಧಿ ಮತ್ತು ವಿಕ್ಟೋರಿಯಾ ಸ್ಮಾರಕಕ್ಕೆ ಭೇಟಿಯನ್ನು ನೀಡಲಿದ್ದಾರೆ. ನಂತರ ನವದೆಹಲಿಯಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಕೂಡ ಭೇಟಿ ನೀಡಲಿದ್ದಾರೆ. ಇದೇ 26 ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವಂತಹ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರುಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನಿವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೋಟೆಗಿ ಭಾಗಿಯಾಗಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಮತ್ತು ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಭಾರತೀಯ ಸೇನೆಯ ಅಧಿಕಾರಿ ಮೇಜರ್ ಅಭಿಲಾಷಾ ಬರಾಕ್ ಪ್ರತಿಷ್ಠಿತ 2025 ವಿಶ್ವಸಂಸ್ಥೆಯ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಮೇಜರ್ ಅಭಿಲಾಷಾ ಅವರು ಪ್ರಸ್ತುತ ಲೆಬನಾನ್ನಲ್ಲಿನ ವಿಶ್ವಸಂಸ್ಥೆಯ ಮಧ್ಯಂತರ ಪಡೆಯಲ್ಲಿ ಭಾರತೀಯ ಬೆಟಾಲಿಯನ್ನ ಮಹಿಳಾ ತಂಡದ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇವರು ಭಾರತೀಯ ಸೇನೆಯ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್ ಎಂಬ ಹೆಗ್ಗಳಿಕೆಯನ್ನು ಹೊಂದಿದ್ದಾರೆ. ಅವರು ಈ ಅತ್ಯುನ್ನತ ಜಾಗತಿಕ ಗೌರವಕ್ಕೆ ಪಾತ್ರರಾಗುತ್ತಿರುವಂತಹ ಮೂರನೆಯ ಭಾರತೀಯ ಶಾಂತಿ ಪಾಲನಾ ಅಧಿಕಾರಿಯಾಗಿದ್ದಾರೆ. ಈ ಮೊದಲು 2019 ಮೇಜರ್ ಸುಮನ್ ಗವಾನಿ ಹಾಗೂ 2023 ಮೇಜರ್ ರಾಧಿಕಾ ಸೇನ್ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದರು. ಲಿಂಗ ಸಮಾನತೆಯನ್ನು ಉತ್ತೇಜಿಸುವಲ್ಲಿ ಮತ್ತು ಮಹಿಳೆಯರು ಶಾಂತಿ ಮತ್ತು ಭದ್ರತೆ ಕುರಿತ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ನಿರ್ಣಯವನ್ನು ಅನುಷ್ಠಾನಗೊಳಿಸುವಲ್ಲಿ ಅಸಾಧಾರಣ ಬದ್ಧತೆ ಪ್ರದರ್ಶಿಸುವ ಮಿಲಿಟರಿ ಶಾಂತಿ ಪಾಲಕರಿಗೆ ಈ ಗೌರವವನ್ನು ನೀಡಲಾಗುತ್ತದೆ. ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿದ್ದು ಇಂಧನ ಪೂರೈಕೆ ಸಂಪೂರ್ಣ ಸ್ಥಿರವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಸಚಿವಾಲಯ, ಸಾರ್ವಜನಿಕರು ಆತಂಕದಿಂದ ಇಂಧನ ಖರೀದಿ ಮಾಡುವುದನ್ನು ಬಿಟ್ಟು ತಮಗೆ ಅಗತ್ಯ ಇರುವಷ್ಟು ಮಾತ್ರ ಖರೀದಿ ಮಾಡಬೇಕು ಎಂದು ಸಲಹೆ ನೀಡಿದೆ. ಕೆಲವು ಇಂಧನ ಮಾರಾಟ ಮಳಿಗೆಗಳಲ್ಲಿ ಕಂಡುಬಂದಿರುವಂತಹ ತಾತ್ಕಾಲಿಕ ಒತ್ತಡಗಳನ್ನು ತೈಲ ಮಾರುಕಟ್ಟೆ ಕಂಪನಿಗಳು ನಿರಂತರ ಉಸ್ತುವಾರಿ ಹಾಗೂ ವ್ಯವಸ್ಥಿತ ವಿತರಣೆಯ ಮೂಲಕ ಪರಿಹರಿಸುತ್ತಿವೆ ಎಂದು ಸ್ಪಷ್ಟಪಡಿಸಿದೆ. ಪ್ರಸ್ತುತ ಇಂಧನಕ್ಕೆ ಹೆಚ್ಚಿನ ಬೇಡಿಕೆ ಇರುವ ಸಮಯವಾಗಿದ್ದರೂ ಸಾರ್ವಜನಿಕರ ಸಹಕಾರ ಮತ್ತು ಜವಾಬ್ದಾರಿಯುತ ಬಳಕೆ ಎಲ್ಲರಿಗೂ ಸುಲಭವಾಗಿ ಇಂಧನ ಸಿಗುವಂತೆ ಮಾಡಲು ಸಹಕಾರಿ ಎಂದು ಸಚಿವಾಲಯ ತಿಳಿಸಿದೆ. ಅಮೆರಿಕದ ರಾಷ್ಟೀಯ ಗುಪ್ತಚರ ನಿರ್ದೇಶಕಿ ತುಳಸಿ ಗಬ್ಬಾರ್ಡ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ತಮ್ಮ ಪತಿ ಅಬ್ರಾಹಿಂ ವಿಲಿಯಮ್ಸ್ ಅವರಿಗೆ ಅತ್ಯಂತ ಅಪರೂಪದ ಮೂಳೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಮುಂಬರುವ ಜೂನ್ 30 ಜಾರಿಗೆ ಬರುವಂತೆ ತಾವು ಹುದ್ದೆಯಿಂದ ಕೆಳಗೆ ಇಳಿಯುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಲ್ಲಿಸಿರುವಂತಹ ರಾಜೀನಾಮೆ ಪತ್ರದಲ್ಲಿ ತುಳಸಿ ಗಬ್ಬಾರ್ಡ್ ಕಳೆದ 1.5 ರಾಷ್ಟೀಯ ಗುಪ್ತಚರ ನಿರ್ದೇಶಕಿಯ ಹುದ್ದೆಗೆ ತಮಗೆ ನೀಡಿದ ಅತ್ಯುತ್ತಮ ಅವಕಾಶಕ್ಕಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ಮಣಿಸಿತು. ಹೈದರಾಬಾದ್ ತಂಡ ನೀಡಿದಂತಹ 256 ಬೃಹತ್ ಗುರಿಯನ್ನು ಕ್ರಮಿಸಲು ವಿಫಲವಾದಂತಹ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 200 ಗಳಿಸಿ ಸೋಲನ್ನು ಅನುಭವಿಸಿತು. ಆದರೂ ಉತ್ತಮ ನೆಟ್ ರನ್ ರೇಟ್ ಹಿನ್ನೆಲೆಯಲ್ಲಿ ಆರ್ಸಿಬಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಖಚಿತಪಡಿಸಿಕೊಂಡಿತು. ಇಂದು ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವಂತಹ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ವಿರುದ್ದ ಸೆಣಸಾಟ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12 ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಗಳನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಣೆ ಮಾಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು 19 ಉದ್ಯೋಗ ಮೇಳ. 51,000 ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರ ವಿತರಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ. ಸೆಮಿಕಂಡಕ್ಟರ್ ಬಾಹ್ಯಾಕಾಶದಂತಹ ಉದಯೋನ್ಮುಖ ಕ್ಷೇತ್ರಗಳಲ್ಲಿ ಭಾರತ ಸೈಪ್ರಸ್ ನಡುವೆ ಸಹಕಾರಕ್ಕೆ ವಿಪುಲ ಅವಕಾಶ. ರಾಷ್ಟಪತಿ ದ್ರೌಪದಿ ಮುರ್ಮು. 4 ದಿನಗಳ ಅಧಿಕೃತ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಇಂದು ಕೋಲ್ಕತ್ತಾಗೆ ಆಗಮನ. ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಗೆ ಭಾರತೀಯ ಸೇನೆಯ ಮೇಜರ್ ಅಭಿಲಾಷಾ ಬರಾಕ್ ಆಯ್ಕೆ. ಐಪಿಎಲ್ ಟಿ20 ಕ್ರಿಕೆಟ್, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ಸನ್ರೈಸರ್ಸ್ ಹೈದರಾಬಾದ್ಗೆ 55 ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

ವೆಲ್ಕಮ್ ಬ್ಯಾಕ್ ಕೇಳುಗರೆ. ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ. 7:45 ಒಂದು ಹೊತ್ತಿನಲ್ಲಿ ನಾವಿದ್ದೀವಿ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

ಎಂಥ ಸೊಗಸಾದ ಗೀತೆ ಅಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೆ ಎಸ್ ನರಸಿಂಹಸ್ವಾಮಿ ಅವರಿಂದ ರಚಿತವಾದಂಥ ಈ ಒಂದು ಗೀತೆಯನ್ನು ಕೇಳಿದ್ದೆ ಒಂದು ರೀತಿ ಖುಷಿ ಅಂತ ಹೇಳಬಹುದು. ಕನ್ನಡದ ಪ್ರೇಮ ಕವಿ ಹಾಗೂ ನವೋದಯ ಸಾಹಿತ್ಯದ ಕವಿ ಕೂಡ ಹೌದು. ನವೋದಯ ಸಾಹಿತ್ಯದಲ್ಲಿ ಪ್ರಕೃತಿಯನ್ನು ಕೇವಲ ವರ್ಣನೀಯ ವಸ್ತುವಾಗಿ ನೋಡಲಿಲ್ಲ, ಅದರಲ್ಲಿ ದೈವಿಕತೆಯನ್ನು ಮತ್ತು ಮನುಷ್ಯನ ಭಾವನೆಗಳಿಗೆ ಕನ್ನಡಿ ಹಿಡಿಯುವ ಶಕ್ತಿಯನ್ನು ಕಂಡುಕೊಂಡಿದ್ದರು. ಜೊತೆಗೆ ಕನ್ನಡಿಗರನ್ನು ಮತ್ತು ಕರ್ನಾಟಕವನ್ನು ಎಚ್ಚರಿಸುವ ದೇಶಭಕ್ತಿ ರಾಷ್ಟ್ರಭಕ್ತಿ ಗೀತೆಗಳು ಈ ಒಂದು ಸಂದರ್ಭದಲ್ಲಿ ಜನಿಸಿದವು. ಮೂಢನಂಬಿಕೆ, ಹೆಣ್ಣುಮಕ್ಕಳ ಅಸಮಾನತೆ, ಸ್ಥಾನಮಾನ, ಬಡತನ ಮತ್ತು ಸಮಾಜದ ಸುಧಾರಣೆಯ ಆಲೋಚನೆಗಳು ಸಹ ಈ ಒಂದು ಕಾಲ ನವೋದಯ ಕಾಲಘಟ್ಟದಲ್ಲಿ ಶುರುವಾಯಿತು. ಹಳೆಗನ್ನಡದ ಕಠಿಣ ನಿಯಮಗಳು, ಷಟ್ಪದಿ, ಚಂಪು, ಅವುಗಳನ್ನು ಗೌರವಿಸ್ತಾ ಆದರೆ ಅವುಗಳನ್ನು ಹೊರತುಪಡಿಸಿ ಸರಳವಾದ ಹೊಸಗನ್ನಡ ಭಾಷೆ ಹಾಗೂ ಮುಕ್ತ ಛಂದಸ್ಸನ್ನು, ಮುಕ್ತ ಛಂದಸ್ಸು ಅಂತ ಹೇಳಿದ್ರೆ ಏನು, ಭಾವಗೀತೆಗಳು, ಅದೇ ಒಂದು ಮುಕ್ತವಾದಂತಹ ಛಂದಸ್ಸು, ಈ ರೀತಿಯಾಗಿ ಬದಲಾಯಿತಾ ಹೋಯಿತು. ಕುವೆಂಪು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ಶಿವರಾಮ ಕಾರಂತರು, ಮಾಸ್ತಿ ವೆಂಕಟೇಶ ಅಯ್ಯಂಗರ್, ಡಿ ವಿ ಗುಂಡಪ್ಪ, ಪೂತಿ ನರಸಿಂಹಾಚಾರ್, ಜಿ ಪಿ ರಾಜನತ್ರಂ, ವಿಕ್ರು ಗೋಕಾಕ್, ಬಿ ಎಂ ಶ್ರೀಕಂಠಯ್ಯ, ಕೆ ಎಸ್ ನರಸಿಂಹಸ್ವಾಮಿ, ಹೀಗೆ ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಸೇವೆಯನ್ನು ಸಲ್ಲಿಸಿದಂತಹ ಮಹಾಕವಿಗಳಿವರು, ದಿಗ್ಗಜರಿಯವರು.

ಈ ಗೀತೆಯಲ್ಲಿದೆ ನಮ್ಮ ಮನಸ್ಸು ಅಂತ ಹೇಳಬಹುದು. ಭಾವಗೀತೆಗಳು ಈ ನವೋದಯ ಕಾಲದ ಸಾಹಿತ್ಯದ ಅತ್ಯಂತ ಯಶಸ್ವಿಯಾದಂತಹ ಪ್ರಕಾರ. ಭಾವಗೀತೆಗಳ ಜೊತೆಗೆ ಮಾಸ್ತಿರವರ ಸಣ್ಣ ಕಥೆಗಳು ಮತ್ತು ಸಾಮಾಜಿಕ ಕಾದಂಬರಿಗಳು ಕಾರಂತರು ಹಾಗೂ ಕುವೆಂಪುರವರಿಂದ ಶ್ರೀಮಂತವಾದವು. ಜೊತೆಗೆ ರಂಗಭೂಮಿ ಹಾಗೂ ವೈಚಾರಿಕ ಬರಹಗಳಿಗೆ ಹೊಸ ಭಾಷ್ಯ ಬರೆದಂತಹ ಕಾಲವಿದು. ಒಟ್ಟಾರೆಯಾಗಿ ನವೋದಯ ಸಾಹಿತ್ಯವು ಕನ್ನಡ ನುಡಿಗೆ ಆಧುನಿಕತೆಯ ಸ್ಪರ್ಶ ನೀಡಿ ಜನಸಾಮಾನ್ಯರ ಭಾಷೆಯನ್ನಾಗಿ ಮಾಡುವಲ್ಲಿ ಮತ್ತು ಕನ್ನಡ ಸಾಹಿತ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಇದರ ನಂತರದ ಘಟ್ಟವಾಗಿ ಪ್ರಗತಿಶೀಲ ಮತ್ತು ನವ್ಯ ಸಾಹಿತ್ಯ ಚಳುವಳಿಗಳು ಉಗಮವಾದವು. ಇದಾಗಿತ್ತು ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪಿಸಿದಂತಹ ವಿಷಯ, ಪ್ರಸಾರ ಮಾಡಿದಂತಹ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದಂತಹ ಸ್ನೇಹಿತರು ಎಲ್ಲರಿಗೂ ಧನ್ಯವಾದಗಳು. ಏನಪ್ಪ ನಾವು ಇಷ್ಟು ಪ್ರೀತಿಯಿಂದ ಸಂದೇಶ ಕಳಿಸ್ತೀವಿ, ಕನಿಷ್ಠ ಪಕ್ಷ ನಮ್ಮ ಹೆಸರನ್ನು ಕೂಡ ಇವರು ಓದಿ ಹೇಳ್ತಿಲ್ವಲ್ಲ ಅಂತ ಬೇಸರಿಸ್ಕೊಳ್ಬೇಡಿ. 8:30 ಸಮಯದಲ್ಲಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಖಂಡಿತ ಈ ಸಂದೇಶಗಳನ್ನ ಓದ್ತೀವಿ ಅಂತ ಹೇಳ್ತಾ ಸದ್ಯಕ್ಕೆ ಒಂದು ಸೊಗಸಾದ ಭಾವಗೀತೆಯನ್ನು ಕೇಳೋದ್ರ ಮೂಲಕ ಕಾರ್ಯಕ್ರಮವನ್ನು ಮುಗಿಸೋಣ. ಸರಿಯಾಗಿ 8:00 ಸಮಾಚಾರ ಪ್ರಭಾತ್, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನ ಕೇಳಲಿದ್ದೀರಿ. 8:30 ನಿಮ್ಮ ಸಂದೇಶದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ ನಾನು, ಆರ್ ಜೆ ಅಶ್ವಿತಾ ಮಲ್ನಾಡ್.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ PSU, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. CNG, PNG ಮತ್ತೆ LHNG ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ನಿಂದ

0: ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ನ ಅಂಡರ್ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.

ನಮಸ್ತೆ, ವೆರಿ ಗುಡ್ ಮಾರ್ನಿಂಗ್ ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನವಲ್ಲನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಸದ್ಯದಲ್ಲಿ ನಾವಿದ್ದೀವಿ ನಿಮ್ಮ ಜೊತೆಯಾಗಿ ಆರ್ ಜೆ ಅಶ್ವಿತಾ ಮಲ್ನಾಡ್. ಆಕಾಶವಾಣಿ ಎಫ್ ಎಂ ರೇನ್ಬೋ ಸಮಯವಾಗಿದೆ 8:32. ಆ್ಯಂಡ್ ಹಲೋ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಸುದ್ದಿ ಸಮಾಚಾರಗಳು, ದಿನದ ವಿಶೇಷತೆಗಳು ಹಾಗೂ ಒಂದಿಷ್ಟು ಆರೋಗ್ಯವನ್ನು ವೃದ್ಧಿಸುವಂತಹ ವಿಷಯಗಳ ಕುರಿತು ಮಾತಾಡ್ತಾ ಸಾಕ್ತೀವಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾತಾಡೋದು? ರೀ ರೀ ಅಶ್ವಿತಾ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಾ? ಫಸ್ಟ್ ಒಂದೊಳ್ಳೆ ಹಾಡನ್ನ ಪ್ಲೇ ಮಾಡಿ, ನಾವು ಮೂಡನ್ನ ಸೆಟ್ ಮಾಡ್ಕೊಳ್ಳೋಣ, ಆ ನಂತರ ಮಾತಿಗಿಳಿಯೋಣ ಅಂತ ಹೇಳ್ತಿದ್ರಾ? ಖಂಡಿತ, ನಿಮಗೋಸ್ಕರ ನಿಮ್ಮ ಮನಸ್ಸನ್ನು ಖುಷಿ ಪಡಿಸುವಂತಹ ಗೀತೆ ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಕುನಲ್ ಗಾಂಜಾವಾಲಾರವರ ಧ್ವನಿಯಲ್ಲಿ ಜೊತೆಯಾಗಿದ್ದಾರೆ ಚಿತ್ರಾರವರು, ರಂಗನಾಥ್ ಅವರ ಸಾಹಿತ್ಯ, ಸಾಧು ಕೋಕಿಲರವರ ಸಂಗೀತ ಸಂಯೋಜನೆಯಲ್ಲಿ ಸುಂಟರ್ ಗಾಳಿ ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗೋಸ್ಕರ.

ವಾವ್, ವಾಟ್ ಅ ಲವ್ಲಿ ಸಾಂಗ್ ಅಂತ ನಮಗೆ ಸೌಭಾಗ್ಯ ಅವರು ರಾಜನ್ ಕುಂಟೆಯಿಂದ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸೌಭಾಗ್ಯ ಅವರೇ. ಇದೇ ಥರ ಕಾರ್ಯಕ್ರಮ ಕೇಳಿ ಇದೇ ಥರ ಲವ್ಲಿ ಸಾಂಗ್ಸ್ಗಳು ಪ್ಲೇ ಆಗ್ತಾ ಸಾಗುತ್ತೆ. ತೀರ್ಥೇಶ್ ಚನ್ನಪಟ್ಟಣದಿಂದ ಗುಡ್ ಮಾರ್ನಿಂಗ್ ಅಂತಿದ್ರೆ, ಇವತ್ತಿನ ರತ್ನ ಭಂಡಾರ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ವರಲಕ್ಷ್ಮಿ ಅವರು ಪೀಣ್ಯದಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ನಮಗೆ ನಿಹಾಲ್ ಪಾಟಲ್ ನಿಮ್ಮ ಮೆಸೇಜ್ ಕೂಡ ಬಂದಿದೆ. ಥ್ಯಾಂಕ್ಸ್ ಫಾರ್ ದ ಅಪ್ಡೇಟ್. ಆ್ಯಂಡ್ TRH ಪ್ರಕಾಶ್ ಕುಮಾರ್, ನವೋದಯ ಸಾಹಿತ್ಯದ ಪರಿಚಯ ಉಪಯುಕ್ತವಾಗಿತ್ತು, ಭಾವಗೀತೆಗಳು ಇಂಪಾಗಿತ್ತು ಅಂತ ಮೆಸೇಜ್ ಮಾಡಿದ್ದೀರಾ, ಧನ್ಯವಾದಗಳು. ಮಂಡಿಕಲ್ ಕೃಪಾ ಉಮೇಶ್, ನಮಸ್ಕಾರ ಸುಪ್ರಭಾತ ಅಂತ ಹೇಳ್ತಾ ಇದ್ದಾರೆ. ಭೀಮಸಮುದ್ರ ಶಿವ ಸರ್ವೋತ್ತಮ್ ದವಳಗಿರಿ ಬಡಾವಣೆ ಭೀಮಸಮುದ್ರದ ರಸ್ತೆ ಚಿತ್ರದುರ್ಗದಿಂದ ನಮಗೆ ಸಂದೇಶ ಕಳಿಸಿದ್ದೀರಾ, ಥ್ಯಾಂಕ್ ಯು. ಹಾಯ್ ಮೇಡಮ್, ಹೇಗಿದ್ದೀರಾ ಅಂತ ಸಂದೇಶ ಬಂದಿದೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಸೂಪರ್ ಆಗಿದ್ದೀನಿ ಸರ್, ತಾವು ಹೇಗಿದ್ದೀರಾ? ಶಕುಂತಲಾ ಶಂಕರ್ ಮಂಡ್ಯದಿಂದ, ಹಾಯ್ ಅಶ್ವಿತಾ ಅವರೇ, ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ವೆರಿ ಗುಡ್ ಮಾರ್ನಿಂಗ್ ಮೇಡಮ್, ಪ್ರೋಗ್ರಾಮ್ ಬಹಳ ಬ್ಯೂಟಿಫುಲ್ ಆಗಿ ಪ್ಲೇ ಆಗ್ತಾ ಇದೆ ಅಂತ ವೀರಪ್ಪ ಗುರಿಕರ್ ಅಂಡ್ ಫ್ಯಾಮಿಲಿ ನರಿಗಲ್ ಗಜೇಂದ್ರಗಢದಿಂದ ಸಂದೇಶ ಕಳಿಸಿದ್ರೆ. ಪ್ರೀತಿಯ ಶುಭೋದಯ ಅಶ್ವಿತಾ, ಕಾಫಿ ಆಯ್ತಾ ಅಂತಿದ್ದಾರೆ. ಸುಧಾ ಬೂದಿಹಾಳದಿಂದ, ಕಾಫಿ ಆಯ್ತು ಮೇಡಮ್, ತಮ್ದಾಯ್ತಾ ಕಾಫಿ? ಮಲ್ಲೇಶ್ವರಂಯಿಂದ ಸಂಪತ್ ಲಕ್ಷ್ಮಿ ಕೂಡ ನಮಗೆ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಬೆಳಗ್ಗೆಯಿಂದ ನಿಮ್ಮ ಮೆಸೇಜಸ್ ನಾನು ಓದಿರಲಿಲ್ಲ, ಆ್ಯಂಡ್ ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದ ಅಲ್ಲ ಮೆಸೇಜ್ನ ಓದ್ತೀನಿ ಮುಂದಿನ ಸೆಗ್ಮೆಂಟಲ್ಲಿ ಅಂತ. ಸೊ ಹಿಯರ್ ಇಟ್ ಇಸ್ ಅಂತ ಹೇಳ್ತಾ, ನೆಕ್ಸ್ಟ್ ಸೆಗ್ಮೆಂಟಲ್ಲಿ ನಾವು ಅಂದರೆ ಆಫ್ಟರ್ ಮ್ಯೂಸಿಕಲ್ ಬ್ರೇಕ್ ಈ ದಿನದ ವಿಶೇಷತೆಯ ಬಗ್ಗೆ ಮಾತಾಡೋಣ. ಈಗ ಮುಂದೆ ಒಂದು ಸೊಗಸಾದ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ, ಕೇಳಿ ಆನಂದಿಸಿ.

ಚೆಲ್ಲಾಟ ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ರಿ. ಆ್ಯಂಡ್ ಇವತ್ತಿನ ದಿನದ ವಿಶೇಷತೆಯ ಬಗ್ಗೆ ಮಾತಾಡಬೇಕಂದ್ರೆ, ಯಾರಾದರೂ ತುಂಬ ಸ್ಲೋ ಆಗಿದ್ರೆ ಅವ್ರನ್ನ ಏನು ಆಮೆ ರೀತಿಯಲ್ಲಿ ಕೆಲಸ ಮಾಡ್ತೀಯಾ ಅಂತ ಹೇಳ್ತೀವಿ. ಬಟ್ ನೆನಪಿರಲಿ, ಈ ಪ್ರಕೃತಿಯ ಸಮತೋಲನ ಬ್ಯಾಲೆನ್ಸನ್ನು ಕಾಯ್ದುಕೊಳ್ಳಿಕ್ಕೆ ಈ ಆಮೆ ಅಥವಾ ಟರ್ಟಲ್ಸ್ ಅಥವಾ ಟಾರ್ಟಾಯ್ಸ್ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಇವತ್ತು ಮೇ 23 ವಿಶ್ವ ಆಮೆಗಳ ದಿನ, ವರ್ಲ್ಡ್ ಟರ್ಟಲ್ ಡೇ. ಇದನ್ನು ನಾವು ಗ್ಲೋಬಲಿ ಅಂದರೆ ಜಾಗತಿಕವಾಗಿ ಈ ಒಂದು ದಿನವನ್ನು ಆಚರಿಸ್ತಾ ಹೋಗ್ತೀವಿ. ಈ ಟರ್ಟಲ್ಸ್ ಅಂದರೆ ಆಮೆಗಳು, ತಾಬೆಲುಗಳು ಅಂತ ಕರಿತೀವಿ, ಟಾರ್ಟಾಯ್ಸಸ್ ಅದನ್ನು ಕೂಡ ಆಮೆ ಅಂತಲೇ ಎಷ್ಟೋ ಜನ ಹೇಳ್ತಾರೆ, ಬಟ್ ಅದರ ನಿಜವಾದ ಹೆಸರು ತಾಬೆಲುಗಳು ಅಂತ. ಅವುಗಳ ಸಂರಕ್ಷಣೆ ಮತ್ತು ಅವುಗಳು ನಶಿಸಿ ಹೋಗ್ತಾ ಇರೋದ್ರಿಂದ ಅದು ಎಕ್ಸ್ಟಿಂಟ್ ಆಗಬಾರ್ದು, ಎಂಡೇಂಜರ್ಡ್ ಆಗಬಾರ್ದು ಅಂತ ಹೇಳಿ ಅವುಗಳ ಹ್ಯಾಬಿಟೇಟ್ ಅಂದರೆ ಆವಾಸ ಸ್ಥಾನಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಮುಖ್ಯ ಉದ್ದೇಶದಿಂದ ಈ ಒಂದು ದಿನವನ್ನು ಆಚರಿಸ್ತೀವಿ. ಸೊ ಯಾವಾಗ ಈ ದಿನ ಶುರುವಾಯಿತು? 2000 ಇಸ್ವಿ ಮೊದಲ ಬಾರಿಗೆ ಈ ಒಂದು ದಿನವನ್ನು ಆಚರಿಸಲಾಯಿತು. ಅಮೆರಿಕದ ಮುಂಚೂಣಿ ಪ್ರಾಣಿ ಕಲ್ಯಾಣ ಸಂಸ್ಥೆಯಾದಂತಹ ಅಮೆರಿಕನ್ ಟಾರ್ಟಾಯ್ಸ್ ರೆಸ್ಕ್ಯೂಟರ್, ಈ ಒಂದು ಸಂಸ್ಥೆಯಲ್ಲಿ ಲಾಭರಹಿತವಾದಂತಹ ಸಂಸ್ಥೆ ಇದು, ಇಟ್ಸ್ ಅನ್ NGO, ಅಲ್ಲಿ ಈ ಒಂದು ಆಚರಣೆಯನ್ನು ಮಾಡಲಾಯಿತು. ಸೊ ಈ ಅಕ್ರಮ ಬೇಟೆಯಾಡೋದು ಮತ್ತು ಈ ಕಡಲ ಜಾಗ, ನೀವೆಲ್ಲ ನೀವು ಸಮ್ಮರ್ ವೆಕೇಷನ್ ಇದ್ದಾಗ ಅಲ್ಲಿ ಇಲ್ಲಿ ಓಡಾಡಿರಬಹುದು, ಬೀಚ್ಗಳಿಗೆ ಹೋಗಿರಬಹುದು, ಆ್ಯಂಡ್ ಅಲ್ಲೆಲ್ಲ ಎಷ್ಟು ಪೊಲ್ಯೂಷನ್ ಮಾಡಿರ್ತಾರೆ, ಎಷ್ಟು ಗಲೀಜ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಅದರಿಂದ ಸಮಸ್ಯೆಯನ್ನು ಅನುಭವಿಸೋರು ನಾವೇ. ಆದರೆ ನಮಗಿಂತ ಮುಂಚೆ ಏನೂ ಅರಿಯದ ಮೂಕ ಜೀವಿಗಳು ಸಮಸ್ಯೆನ ಅನುಭವಿಸ್ಬೇಕಾಗುತ್ತೆ. ಎಷ್ಟೋ ಮೀನುಗಳ ಮಾರಣ ಹೋಮ ಆಗಿರುತ್ತೆ, ಈ ಪ್ಲಾಸ್ಟಿಕ್ ಕವರ್ಗಳನ್ನ ಸಮುದ್ರಕ್ಕೆ ಎಸ್ದುಬಿಟ್ಟಿರ್ತಾರೆ, ಆ್ಯಂಡ್ ಎಷ್ಟೋ ಸಲ ಈ ಆಮೆಗಳು ಆ ಒಂದು ಕವರ್ ಒಳಗಡೆ ಸಿಕ್ಕಾಕೊಂಡು ಪ್ರಾಣವನ್ನು ಬಿಟ್ಟಿರುತ್ತೆ ಅಲ್ವಾ. ಸೊ ಅದರಿಂದ ಅಂತಹ ಕಡಗಳ ಮಾಲಿನ್ಯ ಮಾಡಬಾರ್ದು. ಮತ್ತು ಜಾಗತಿಕ ತಾಪಮಾನ, ಸೊ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರಿತೀವಿ, ಗ್ರೀನ್ ಹೌಸ್ ಎಫೆಕ್ಟ್, ಹಸಿರುಮನೆ ಅನಿಲದ ಪರಿಣಾಮ, ಇವುಗಳಿಂದ ಆಮೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ, ಮೊದಲಿನಷ್ಟು ಇಲ್ಲ. ಸೊ ಆದ್ದರಿಂದ ಅವುಗಳ ರಕ್ಷಣೆಗೆ ಜನರನ್ನು ಪ್ರೇರೇಪಿಸೋದು ಈ ಒಂದು ವಿಶ್ವ ಆಮೆ ದಿನಾಚರಣೆ ಅಥವಾ ಆಮೆಯ ದಿನ ಅಂತ ನಾವೇನು ಮಾಡ್ತೀವಿ, ಅದರ ಮುಖ್ಯ ಉದ್ದೇಶ. ಆದ್ದರಿಂದ ಆಮೆಗಳು ಮೊಟ್ಟೆ ಇಡುವಂತಹ ಸಮುದ್ರ ತೀರಗಳು ಮತ್ತು ಅವು ವಾಸಿಸುವಂತಹ ಜಲಮೂಲಗಳು, ನದಿ, ಕೆರೆ, ಸಮುದ್ರ ಪ್ಲಾಸ್ಟಿಕ್ ಮುಕ್ತ ಹಾಗೂ ಮಾಲಿನ್ಯ ಮುಕ್ತವಾಗಿರಬಹುದು. ಸೊ ಒಂದು ಸ್ವಲ್ಪ ನೀವೆಲ್ಲ ನಿಮ್ಮ ಪ್ರೈಮರಿ ಸ್ಕೂಲ್ಗೆ ಹೋಗ್ಬಿಡಿ, ಆಗೆಲ್ಲ ನಾವು ಕಲಿತಿದ್ವಿ ಅಲ್ಲ, ಆಮೆಗಳು ನೀರಿನಲ್ಲೂ ಇರುತ್ತೆ, ಸಮುದ್ರದ ಒಳಗಡೆ ಇರುತ್ತೆ, ಹಾಗೂ ಆಚೆ ಸಹ ಭೂಮಿ ಮೇಲೆ ಕೂಡ ಓಡಾಡುತ್ತೆ ಅಂತ. ಈಗ ಒಂದು ಪ್ರಶ್ನೆ ನಿಮಗೆ, ನಾವು ಸಮುದ್ರದ ಒಳಗೆ ಅಥವಾ ನೀರಿನ ಒಳಗೆ ಹಾಗೂ ಆಚೆ ಎರಡೂ ಕಡೆ ಇರುವಂತಹ ಜೀವಿಗಳಿಗೆ ಏನಂತ ಕರಿತೀವಿ? ಇಂಗ್ಲೀಷ್ನಲ್ಲಾದರೂ ಹೇಳಬಹುದು, ಕನ್ನಡದಲ್ಲಿ ಗೊತ್ತಿದ್ರೆ ಕನ್ನಡದಲ್ಲಾದರೂ ಹೇಳಬಹುದು. ಉತ್ತರಿಸಿ ನಮ್ಮ ವಾಟ್ಸಪ್ ಸಂಖ್ಯೆ 9480091013. ಸೊ ಇದನ್ನು ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸೊ ನಿಮ್ಮ ಮೆಸೇಜಸ್ಗಳನ್ನೆಲ್ಲ ಓದ್ತಾ ಇದೆ, ಸುಮಾರಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸೊ ಕೆಲವು ಸಾಂಗ್ ರಿಕ್ವೆಸ್ಟ್ ಕಳಿಸಿದ್ದೀರಾ? ನೋ ನೋ ನೋ, ಸಾಂಗ್ ರಿಕ್ವೆಸ್ಟ್ ಏನಿದ್ರು 9 ಗಂಟೆಯ ಮೇಲೇ. ವೆಲ್, ಸರಿಯಾದಂಥ ಉತ್ತರನ ಸೌಭಾಗ್ಯ ರಾಜನಕುಂಟೆಯಿಂದ, ಶರಾಂಕಿ ಮಂಡ್ಯದಿಂದ. ಶರಾಂಕಿ ಬ್ಯೂಟಿಫುಲ್ ನೇಮ್. ಆ ನಂತರದಲ್ಲಿ ನಮಗೆ ಸರಿಯಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ MMV ಮಿಥುನ್ ಅಂಗಲ್ಕಿ, ಗೋಕಾಕ್ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ನಾಗಲಕ್ಷ್ಮಿರವರು ಬೆಂಗಳೂರಿನಿಂದ, ಪಾರ್ವತಿ ರಡ್ಡೇರ ಬಂಕಾಪುರ ಹಾವೇರಿ ಜಿಲ್ಲೆಯಿಂದ, ಜೊತೆಗೆ ಹಗರಿಬೊಮ್ಮನಹಳ್ಳಿಯಿಂದ AB ರಾಜು, ನಿಮ್ಮ ಉತ್ತರ ಸರಿಯಾಗಿದೆ. ಹುಬ್ಬಳ್ಳಿಯ ಲೋಹ್ಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ. ಜೊತೆಗೆ ಎಸ್, ಇಷ್ಟು ಜನ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ದೀರಾ ನಮಗೆ. ನಾವು ಇಂತಹ ಪ್ರಾಣಿಗಳು ಎಲ್ಲಿ ನದಿ ಅಥವಾ ಸಮುದ್ರಗಳಲ್ಲೂ ವಾಸಿಸುತ್ತೆ, ಅದೇ ರೀತಿ ಭೂಮಿಯ ಮೇಲೂ ಕೂಡ ಓಡಾಡುತ್ತೆ, ಅಂದರೆ ನೀರು ಮತ್ತು ನೆಲ ಎರಡರಲ್ಲೂ ಬದುಕಬಲ್ಲ ಪ್ರಾಣಿಗಳನ್ನು ಆಂಫಿಬಿಯನ್ಸ್ ಅಥವಾ ಉಭಯಚರ ಜೀವಿಗಳು ಅಂತ ಕರಿತೀವಿ. ರೈಟ್. ಸೊ ಈ ಆಮೆಗಳು ಕೂಡ ಇದೇ ಥರ ಉಭಯಚರ ಜೀವಿಗಳೇ, ಹೆಚ್ಚಾಗಿ ಸಮುದ್ರಗಳಲ್ಲಿ ವಾಸಿಸುತ್ತೆ, ಅದೇ ರೀತಿ ಭೂಮಿಯಲ್ಲೂ ಕೂಡ ಇರುತ್ತೆ. ಈ ಟರ್ಟಲ್ಸ್ ಇದೆಯಲ್ಲ, ಟರ್ಟಲ್ಸ್ಗೂ ಟಾರ್ಟೈಸ್ಗೂ ವ್ಯತ್ಯಾಸ ಇದೆ. ಟರ್ಟಲ್ಸ್ ಅಂದರೆ ಆಮೆಗಳು, ಟಾರ್ಟೈಸ್ ಅಂದರೆ ತಾಬೆಲುಗಳು. ಸೊ ಈ ಟರ್ಟಲ್ಸ್ ಅಥವಾ ಆಮೆಗಳು ಹೆಚ್ಚಾಗಿ ನೀರು ಅಥವಾ ಸಮುದ್ರದಲ್ಲಿ ವಾಸಿಸುತ್ತೆ. ಇವುಗಳ ಕಾಲುಗಳು ಈಜಲು ಸಹಾಯಕವಾಗುವಂತೆ ಫ್ಲಿಪ್ಪರ್ಸ್ ಅಂತ ಕರಿತೀವಿ, ಅಂದರೆ ಚಪ್ಪಟೆಯಾಗಿರುತ್ತೆ. ಆದರೆ ತಾಬೆಲುಗಳು ಇವು ಸಂಪೂರ್ಣವಾಗಿ ಭೂಮಿಯ ಮೇಲೆ ವಾಸಿಸುತ್ತೆ. ಇವುಗಳ ಕಾಲುಗಳು ಆನೆಯ ಕಾಲುಗಳಂತೆ ಗಟ್ಟಿಯಾಗಿದ್ದು ನೆಲದ ಮೇಲೆ ನಡೆಯಲು ನೆರವಾಗುತ್ತೆ. ಹೊಸದೊಂದು ವಿಷಯವನ್ನು ಕಲ್ತ್ಕೊಳ್ಳೋ ಹಾಗಾಯ್ತಲ್ಲ. ಎಸ್, ಅದೇ ರೀತಿ ನಮ್ಮ ಒಂದು ಪ್ರಕೃತಿಯಲ್ಲೂ ಕೂಡ ಆಮೆಗಳು ವಿಶೇಷವಾದಂತಹ ಪಾತ್ರವನ್ನು ವಹಿಸುತ್ತೆ. ಈ ಆಮೆಗಳನ್ನು ಸಮುದ್ರ ಹಾಗೂ ನದಿಗಳ ಸ್ವಚ್ಛತಾ ಕಾರ್ಮಿಕರು ಅಂತಲೇ ಕರೀಬಹುದು. ಇವು ನೀರಿನಲ್ಲಿರುವಂತಹ ಸತ್ತ ಜೀವಿಗಳನ್ನು, ಪಾಚಿಗಳನ್ನು ತಿಂದು ಜಲಮೂಲಗಳನ್ನು ಸ್ವಚ್ಛವಾಗಿಡುತ್ತೆ. ಇವುಗಳ ಉಳಿವು ಕಡಲಿನ ಪರಿಸರ ವ್ಯವಸ್ಥೆ, ಮರೈನ್ ಎಕೋಸಿಸ್ಟಮ್ ಅಂತ ಕರಿತೀವಿ, ಅದು ಆರೋಗ್ಯಕರವಾಗಿರಲು ಅತ್ಯಂತ ಅಗತ್ಯ. ಆದ್ದರಿಂದ ನಾವು ಈ ಆಮೆಗಳನ್ನು ಜೊತೆಗೆ ತಾಬೆಲುಗಳು, ಟರ್ಟಲ್ಸ್ ಆ್ಯಂಡ್ ಟಾರ್ಟೈಸ್ಗಳನ್ನ ಸಂರಕ್ಷಿಸೋದು ತುಂಬ ಮುಖ್ಯ. ಇದು ಈ ವಿಶ್ವ ಆಮೆಗಳ ದಿನ, ಅಂದರೆ ಇವತ್ತಿನ ದಿನದಲ್ಲಿ ನಾವು ತಿಳಿಬೇಕಾಗಿರುವಂತಹ ಧ್ಯೇಯವಾಕ್ಯ. ಅಂದರೆ ಜಗತ್ತಿನಾದ್ಯಂತ ಜನರು ಈ ದಿನ ಆಮೆಗಳ ವೇಷವನ್ನು ಧರಿಸ್ತಾರೆ, ಜಾಗೃತಿ ಜಾಥಾಗಳನ್ನು ಮಾಡ್ತಾರೆ, ಜೊತೆಗೆ ಕಡಲ ತೀರಗಳನ್ನು ಸ್ವಚ್ಛತಾಗೊಳಿಸುವಂತಹ ಕಾರ್ಯಗಳಲ್ಲೂ ಕೂಡ ಭಾಗವಹಿಸ್ತಾರೆ. ಸೊ ಇದಾಗಿತ್ತು ಇವತ್ತಿನ ದಿನದ ವಿಶೇಷ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಇದಾದ ನಂತರ ಸರಿಯಾಗಿ 9 ಗಂಟೆಗೆ ಪ್ರಸಾರವಾಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು RJ ಅಶ್ವಿತಾ ಮಲ್ನಾಡ್. ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.

0: ನಿಜ ಹೇಳ್ಬೇಕಾ?
1: ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ.
1: ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ
2: ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ,
1: ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ.
2: ಈ ಬಾರಿ ನಾನು ಅಳವಡಿಸಲೇಬೇಕು.
1: ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ?
2: ನೀವು ಸಹ ಅಳವಡಿಸಿಕೊಳ್ಳಿ.
1: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
3: ಸೂರ್ಯಘರ್.
4: ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ. ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ

ನಮಸ್ಕಾರ, ಶುಭೋದಯ, ಗ್ರೇಟ್ ಸ್ಯಾಟರ್ಡೆ ಮಾರ್ನಿಂಗ್. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನ 9:02 ಒಂದು ಹೊತ್ತಲ್ಲಿ ಸ್ನೇಹಿತರೆ ನಾವಿದ್ದೀವಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಗೀತೆಗಳನ್ನ ಪ್ಲೇ ಮಾಡುವಂತಹ ಸಿಹಿಯಾದ ಜವಾಬ್ದಾರಿ ಸದ್ಯಕ್ಕೆ ನನ್ನದಾಗಿದೆ. ಜೊತೆಯಾಗಿರೋದು ನಾನು RJ ಅಶ್ವಿತಾ ಮಲ್ನಾಡ್. ಸೊ ನಿಮಿಷದ ಗೀತನ ಕೇಳಬೇಕಂದ್ರೆ ನೀವೇನು ಮಾಡಬೇಕು, ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಬೇಕಾಗುತ್ತೆ. 9480101013 ನಮ್ಮ ವಾಟ್ಸಪ್ ಸಂಖ್ಯೆ. ಇನ್ನೊಮ್ಮೆ ಹೇಳ್ತೀನಿ, 9480901013 ಈ ಒಂದು ಸಂಖ್ಯೆಗೆ ಬೇಗ ಬೇಗ ಬರಲಿ ನಿಮ್ಮ ಸಂದೇಶ ಅಂತ ಹೇಳ್ತಾ, ಈಗ ಇಲ್ಲಿ ನೀವು ಕೇಳಬಯಸಿದಂತಾಗಿದೆ, ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಸೊಗಸಾಗದ ಗೀತೆಗಳ ಜೊತೆಗೆ ನಮ್ಮ ಪಯಣ ಶುರುವಾಗಿದೆ ಸೂಪರ್ ಸಾಂಗ್ ಕಾರ್ಯಕ್ರಮದಲ್ಲಿ. ನಮಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡಿ ಅಂತಿದ್ದಾರೆ ವಿನಯ್ ಪವಿತ್ರ ನಾಗರತ್ನ ವಿನೋಬಾ ನಗರ ಶಿವಮೊಗ್ಗದಿಂದ. ಮಂಡಿಕಲ್ ಕೃಪಾ ಉಮೇಶ್ ನಮಗೆ ಮೆಸೇಜ್ ಮಾಡಿದ್ರೆ, ನಮಗೆ ಮೆಸೇಜ್ ಬಂದಿದೆ. ವಿನೋದ್ ದುದಂಬಿರ್ ಅವರು ಸಂದೇಶ ಕಳಿಸಿದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಕಲಬುರಗಿ ಜಿಲ್ಲೆಯ ಕಡಗಂಚಿಯಿಂದ ಧರ್ಮಣ್ಣ ಹೆಚ್ ದನ್ನಿ ಅವರು ಮೆಸೇಜ್ ಮಾಡಿದ್ದಾರೆ. ಅವಿನಾಶ್ ಅಂಜಲಿ ಅದಿತಿ ಸಿಂಗ್ ಚಾಮರಾಜ ಪೇಟೆಯಿಂದ ಮೆಸೇಜ್ ಮಾಡಿದ್ರೆ, ರಾಜೇಶ್ ರವರು ಜಾಲಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಇವತ್ತು ನಮಗೆ ಪರೀಕ್ಷೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆಲ್ ದಿ ವೆರಿ ಬೆಸ್ಟ್ ರಾಜೇಶ್ ಅವರೇ, ಪರೀಕ್ಷೆಗೆ ಓದ್ಕೊಳ್ಳಿ, ಹಾಗೆ FM ಕೂಡ ಕೇಳ್ತಾ ಇದ್ದೀರಾ. ವೆಲ್, ವೆರಿ ಗುಡ್. ಇನ್ನು ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಲವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಶಿವಶಂಕರ್ ವೇದಾವತಿ ತನ್ಮಯ್ ಆನೇಕಲ್ ಶಂಕರ ಮಠದಿಂದ ಮೆಸೇಜ್ ಮಾಡಿದ್ರೆ, ಸತೀಶ್ ರವರು ಉಡುಪಿಯಿಂದ ಸಂದೇಶ ಕಳಿಸಿದ್ದಾರೆ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಯ್ ಅಶ್ವಿತಾ, ಗುಡ್ ಮಾರ್ನಿಂಗ್ ಅಂತಿದ್ದಾರೆ. ಕಲಬುರಗಿ ಜಿಲ್ಲೆಯ ಮಾದನ ಹಿಪ್ಪರ್ಗಿಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಮನೆಯವರು. ಸೂಪರ್. ನಮಗೋಸ್ಕರ ಈ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಸುಮಾ ಚಿನ್ಮಯ ಶ್ವೇತಾ ಮಹಾಂತೇಶ್ ಗಾಡವಿಯಿಂದ. ಜೊತೆಗೆ ಮುಳ್ಳೂರು ಹುಣಸೂರಿನಿಂದ ನಾರಾಯಣಚಾರಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ರೀ ಅಂತಿದ್ದಾರೆ ನಮಗೆ ಗಜಾನನ ಭಟ್ ಬೋಲನಮಕ್ಕಿ ಹೊನ್ನಾವರದಿಂದ. ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಲಕ್ಷ್ಮೀ ಗಗನ್ ಸುಷ್ಮಿತಾ ಸುಪ್ರಿಯಾ ಪವನ್ ರಾಹುಲ್ ಲಿಖಿತ ಸಂದೇಶ ಕಳಿಸಿದ್ದಾರೆ. ಸೊ ನಾಗಲಕ್ಷ್ಮಿ ಅವರೇ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ರಿ, ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಸೊಗಸಾದ ಗೀತೆಗಳ ಜೊತೆಗೆ ನಿಮ್ಮ ಪಯಣ ಸಾಗ್ತಾ ಇದೆ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಅಂಡ್ ಈ ಟೈಮಲ್ಲಿ ನಮ್ಮ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ನಮಗೆ ಮೆಸೇಜ್ ಬಂದಿದೆ ಉಷಾರ್ ಅವರಿಂದ. ಆನಂತರ ಪಾರ್ವತಿ ಹಾಗೂ ಮನೆಯವ್ರಿಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮಂಜುನಾಥ್ ಹೆಚ್ ಸಿ ಕೆ ಜೆ ರೂಪಾ ಯುಕಿ ಫ್ರಮ್ MTS ಲೇಔಟ್ ಕೆಂಗೇರಿಯಿಂದ ಸಂದೇಶ ಕಳಿಸಿದರೆ. ಶರತ್ ಹಾಗೂ ಪದ್ಮಜ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಮಿಥುನ್ ಅಂಗಲಕಿ ಗೋಕಾಕ್ ತಾಲೂಕಿನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಭೀಮ ಸಮುದ್ರದ ಶಿವ ಸರ್ವೋತ್ತಮ್ ದವಳಗಿರಿ ಬಡಾವಣೆ ಭೀಮ ಸಮುದ್ರದಿಂದ ರಸ್ತೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ.

ಆ ನಂತರ ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ನಮಗೆ ಸಂದೇಶ ಕಳಿಸಿದ್ರೆ, ದಾವಣಗೆರೆಯಿಂದ ಸರಳ ಅವರು ಮೆಸೇಜ್ ಮಾಡಿದ್ದಾರೆ. ಸದಾನಂದ ತುಂಬೆ ಬಂಟ್ವಾಳದಿಂದ, ವಿಲಿಯಂ ಪರ್ಲಡ್ಕ ಪುತ್ತೂರು ನಮಗೆ ಮೆಸೇಜ್ ಮಾಡಿದ್ದಾರೆ. ಖುಷಿ ಆಯಿತು ಅನಿಸುತ್ತೆ ನಿಮಗೆ ಗೀತೆನ ನಾವು ಪ್ಲೇ ಮಾಡಿದ್ದಕ್ಕೆ. ಸೊ ಕೆ ಜೆ ಯೇಸುದಾಸ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿರುವಂಥ ಚಿತ್ರ ಬಲವೆಂಬ ಒಂದು ಹೂದೋಟ. ಬಟ್ ಈ ಚಿತ್ರದ ಹೆಸರು ನೀವು ತಪ್ಪಾಗಿ ಹಾಕಿದ್ದೀರಾ. ಚಿತ್ರದ ಬಂದು ಒಂದೇ ಗುರಿ ಅಲ್ಲ, ಅಣ್ಣ ಅತ್ತಿಗೆ ಚಿತ್ರದ. ಓಕೆ, ದಿಸ್ ಇಸ್ ಫಾರ್ ಇನ್ಫಾರ್ಮೇಶನ್. ಆ್ಯಂಡ್ ನೆಕ್ಸ್ಟ್ ನಮಗೆ ಸಂದೇಶ ಬಂದಿದೆ, ಸುಬ್ಬೂರ್ ಅವರು ಸಂದೇಶ ಕಳಿಸಿದ್ದಾರೆ. ಸುಬ್ರಹ್ಮಣಿ, ಓಕೆ, ಪಿಳ್ಳಿಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಮಹೇಶ್ ಅವರು ಮಂಡ್ಯದಿಂದ ಮೆಸೇಜ್ ಮಾಡಿದರೆ, ಹನುಮಸಾಗರದಿಂದ ಚಂದ್ರಶೇಖರ್ ಸಿಂಹಾಸನ ಇವರು ಮೆಸೇಜ್ ಮಾಡಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಶಾರದಾ, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಜೊತೆಗೆ ಅನಂತ ಪದ್ಮನಾಭ ಅವರು ಮೆಸೇಜ್ ಮಾಡಿದರೆ, ರವಿ ಎಂ ಎಚ್ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಎಂ ಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಯೋಗೇಶ್ ಎಂ ಸಿ ಮುಕ್ಕಡಹಳ್ಳಿ ಚಾಮರಾಜನಗರದಿಂದ, ಸುಬನ್ ಕೋರಿ ಹಂಪಸಾಗರದಿಂದ, ಬಿ ಎಸ್ ಪದ್ಮಿನಿ ಕಾರ್ತಿಕ್ ಅರ್ಚನಾ ಅನಿಕಾ ಹಾಗೂ ಬೇವಿ ಆದೃತಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಾಯ್ ಹಲೋ ನಮಸ್ಕಾರ ಅಶ್ವಿತಾ ಅಂತ ಹೇಳ್ತಾ ಇದ್ದಾರೆ ನಮಗೆ ಬೆಳಗಾವಿಯಿಂದ ಸಂತೋಷ್ ಧೂಪದಾಳದವರು. ಸೊ ಧನ್ಯವಾದಗಳು ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಸೆಗ್ಮೆಂಟಲ್ಲಿ ಮತ್ತಷ್ಟು ಸಂದೇಶಗಳನ್ನ ಓದ್ತೀನಿ. ಸದ್ಯಕ್ಕೆ ನೀವು ಕೇಳಿರುವಂತಹ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ, ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಆಕಾಶವಾಣಿ ಎಫ್ಎಂ ರೇನ್ಬೋ, ಸಮಯವಾಗಿದೆ 9:37. ಈ ಒಂದು ಹೊತ್ತಿನಲ್ಲಿ ನೀವು ಕೇಳ್ತಾ ಇದ್ದೀರಾ ಸಖತ್ ಸಾಂಗು ಕಾರ್ಯಕ್ರಮವನ್ನ. ನಮಸ್ಕಾರ ರೀ ಅಶ್ವಿತಾ ಅಂತ ಶಿತೋಳೆ ಅಂಕಳಿಯಿಂದ ದಯಾನಂದ ಅವರು ಸಂದೇಶ ಕಳಿಸಿ ತಮ್ಮ ಮೊಮ್ಮಕ್ಕಳ ಮುದ್ದಿನ ಮೊಮ್ಮಕ್ಕಳ ಹೆಸರನ್ನ ತಿಳಿಸಿದ್ದಾರೆ. ಸೃಜನ್, ತನುಷ್, ಚಾರ್ವಿ ಹಾಗೂ ಪೃಥ್ವಿರಾಜ್. ಸೂಪರ್. ನಮಗೋಸ್ಕರ ಒಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಶಿವಾನಂದ ಭಟ್, ಶ್ರೀನಿವಾಸ ನಗರ ಬೆಂಗಳೂರಿನಿಂದ. ವಿದ್ಯಾರಣ್ಯಪುರದಿಂದ ಚಂದ್ರಶೇಖರ್, ರಿಷಭ್ ದೇವರಾಯ, ಜಯಲಕ್ಷ್ಮಿ, ಪಾಪಚಮ್ಮ, ಅಂಜನ ಕುಮಾರ್, ಲಲಿತ್ಕಾ ಕುಮಾರ್ ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಸೌರಾಷ್ಟ್ರ ಪೇಟ್ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್ ಅವರು ಸಂದೇಶ ಕಳಿಸಿದ್ರೆ ನಮಗೋಸ್ಕರ ಈ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಓಕೆ, ನಿಮ್ಮ ಹೆಸರನ್ನ ತಿಳಿಸಿಲ್ಲ ಆ್ಯಂಡ್ ಆಲ್ರೆಡಿ ಒಂದು ಸಾಂಗ್ ರಿಕ್ವೆಸ್ಟ್ ಮಾಡಿದ್ರಿ ಅಲ್ವಾ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ ಎನ್ ಎಸ್ ಬದಾವಣೆ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ನಾಗಲಕ್ಷ್ಮಿ, ನಮಗೆ ನಿಮ್ಮ ಮೆಸೇಜ್ ಬಂದು ತಲುಪಿದೆ. ಕಿರಣ್, ನಿಮ್ಮ ಸಂದೇಶವನ್ನು ಕಳಿಸಿದ್ದೀರಾ. ಜೊತೆಗೆ ಹೌದು, ಇದು ರೇನ್ಬೋನೇ, ಎಫ್ ಎಂ ರೇನ್ಬೋ, ಕನ್ನಡ ಕಾಮನಬಿಲ್ಲೆ. ನಮಸ್ತೆ ಅಶ್ವಿತಾ, ನಮಗೆ ಇಷ್ಟದ ಗೀತೆನ ಪ್ಲೇ ಮಾಡಿ ಅಂತ ಸುಮನ ರಮಾನಂದ ಕೊಯಮತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಹೆಚ್ ಎಲ್ ಬಸವರಾಜು ಪುಟ್ಟಗೆರೆ ಹೊಸಹಳ್ಳಿಯಿಂದ ನಮಗೆ ಸಂದೇಶ ಕಳಿಸಿದ್ರೆ ನಮ್ಮೇಲೆ ಬೇಜಾರ ನಿಮಗೆ, ನಮ್ಮ ಹಾಡಿನೂ ಹಾಕಿಲ್ಲ ಅಂತ ನಮಗೆ ಸಂದೇಶ ಬಂದಿದೆ. ರೂಪಾ, ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆ, ಶಿರದಿಂದ. ಓ, ಸಿಕ್ಕಾಪಟ್ಟೆ ಬೇಜಾರು ನೋಡಿ ನಿಮ್ಮೇಲೆ ನನಗೆ, ಅದಕ್ಕೋಸ್ಕರ ನಿಮ್ಮ ಗೀತೆನ ಹಾಕಿಲ್ಲ. ಆ್ಯಂಡ್ ನೆಕ್ಸ್ಟ್ ದೇವಾನಂದ ಇಟಗಿ ಶಿವಮೊಗ್ಗದಿಂದ, ಕಾಫಿ ಆಯ್ತಾ ಮೇಡಮ್ ಅಂತ ಕೇಳ್ತಾ ಇದ್ದೀರಾ. ಖಂಡಿತ ಕಾಫಿ ಆಯ್ತು ಸರ್, ತಾವು ಹೇಗಿದ್ದೀರಾ. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ, ಮುಳಬಾಗ್ಲಿಂದ ಸಂದೇಶ ಕಳಿಸಿದ್ದೀರಾ. ಜೊತೆಗೆ ಸಾಯಿ ಪ್ರಿಯಾ, ಸುನಿತಾ, ಚಿನ್ನು ಮತ್ತು ಮಿನ್ನು ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಮುಳ್ಳೂರು ಹುಣಸೂರಿನಿಂದ ನಾರಾಯಣಚಾರಿ ಅವರು ಸಂದೇಶ ಕಳಿಸಿದ್ದಾರೆ. ನಮಸ್ಕಾರ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ನಮಗೆ ಪದ್ಮಾವತಿ ಹುಬ್ಬಳ್ಳಿಯಿಂದ. ಹಾಯ್ ಅಶ್ವಿತಾ, ಹೇಗಿದ್ದೀರಾ, ಆಯ್ತಾ ತಿಂಡಿ ಕೇಳ್ತಾ ಇದ್ದೀರಾ. ಶೋಭಾ ಶೆಟ್ಟಿ, ಚಿಕ್ಕಮಗಳೂರಿನಿಂದ, ನಾನು ಚೆನ್ನಾಗಿದ್ದೀನಿ ಮೇಡಮ್, ತಾವು ಹೇಗಿದ್ದೀರಾ. ಮುಂದಿನ ಗೀತೆಯೊಂದಿಗೆ ಸಾಗೋಣ, ಮತ್ತಷ್ಟು ಸಂದೇಶಗಳನ್ನು ಓದೋಣ ಅಂತ ಹೇಳ್ತಾ ಸದ್ಯಕ್ಕೆ ಬೇಜಾರು ಮಾಡ್ಕೊಂಬೇಡಿ, ನಿಮ್ಮ ಇಷ್ಟದ ಗೀತೆಗಳು ನಿಮಗೋಸ್ಕರ ಪ್ಲೇ ಆಗ್ತಾ ಸಾಗುತ್ತೆ.

ಓ ಪಸಂಗದೇ ಹಾಡು, ನನಗೆ ಈ ಹಾಡು ಅಂದರೆ ಶಾನೇ ಇಷ್ಟ ಅಂತ ಹೇಳ್ತಿದ್ರೆ ನಮಗೆ ದೇಶವಳ್ಳಿ ಶಿವು ಚಾಮರಾಜನಗರದಿಂದ. ಬಹಳ ಖುಷಿಯಾಯಿತು ನಿಮ್ಮ ಸಂದೇಶವನ್ನು ಓದಿ. ಜೊತೆಗೆ ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್ ಮುಳಬಾಗಿಲು ಇಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಕಡೂರಿನಿಂದ ನಂದಕಿಶೋರ್, ಗಾಯತ್ರಿ, ಸಹನ, ಪ್ರಮೀಳಾ, ಮಂಜುನಾಥ್, ಸೌಂದರ್ಯ, ಮಮತಾ ಗುಂಡಣ್ಣ, ರಕ್ಷಿತಾ, ರುಚಿತಾ, ಗೌರಮ್ಮ ಇವರೆಲ್ಲರೂ ನಮಗೆ ಮೆಸೇಜ್ ಮಾಡಿದರೆ. ರಜನಿಕಾಂತ್, ಅಂಬರೀಷ್ ಹಾಗೂ ಶ್ರೀದೇವಿ ನಮಗೆ ಸಂದೇಶ ಕಳಿಸಿದ್ದಾರೆ. ಓಕೆ. ಅನಂತ ಪದ್ಮನಾಭ ಅವರು ಬೆಂಗಳೂರಿನಿಂದ ಮೆಸೇಜ್ ಮಾಡಿದ್ದಾರೆ. ನಾರಾಯಣಚಾರಿ ಪುಷ್ಪ ಅವರು ನಮಗೆ ಮುಳ್ಳೂರು, ಹುಣಸೂರು ಇಂದ ಮಹೇಶ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಕವನ, ಅಜಯ್, ಅಂಬಿ, ಚಿಂಚಳಿ, ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಸೌಭಾಗ್ಯ ಅವರು ರಾಜನಕುಂಡೆಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೌಭಾಗ್ಯ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಮ್ಮ ಇಷ್ಟದ ಹಾಡನ್ನ ಪ್ಲೇ ಮಾಡಿದ್ಕೆ ಅಂತ ಖುಷಿಯಾಗಿ ನಮಗೆ ರೂಪಾ ಲಕ್ಷ್ಮೀಕಾಂತ್ ಅವರು ಮೆಸೇಜ್ ಮಾಡಿದ್ದೀರ. ಇದಕ್ಕಿಂತ ಖುಷಿ ಇನ್ನೇನು ಬೇಕು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಪ್ರೋಗ್ರಾಮ್ಗೆ ಸಂದೇಶ ಕಳಿಸಿದಂಥ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಇದನ್ನು ಹೇಳ್ತಾ ಇಲ್ಲಿಗೆ ಇವತ್ತಿನ ಸೂಪರ್ ಆಗಿದ್ದಂಥ ಪ್ರೋಗ್ರಾಮ್ ಸಖತ್ ಸಾಂಗ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 10 ಗಂಟೆಗೆ ಪ್ರಸಾರವಾಗುತ್ತೆ ಸಿನಿ ಚಿಟ್ಟೆ ಕಾರ್ಯಕ್ರಮ, ಭೇಟಿಯಾಗೋಣ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಪ್ರಸಾರವಾಗ್ತಾ ಇದೆ ರಾಬರ್ಟ್ ಚಿತ್ರದ ಈ ಗೀತೆ ನಿಮಗೋಸ್ಕರ.

0: ಒಂಬತ್ತು ದಶಕಗಳ ಭವ್ಯ ಸಂಸ್ಕೃತಿ. ಒಂಬತ್ತು ದಶಕಗಳ ಮಧುರ ಸಂಗೀತ. ಜನಮನದ ಧ್ವನಿಯಾಗಿ ನಿರಂತರವಾಗಿ ಸಾಗುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಆಕಾಶವಾಣಿಗೆ ಈಗ 90 ವರ್ಷಗಳ ಸಂಭ್ರಮ. ಪರಂಪರೆ ಮತ್ತು ನವೀನತೆಯ ಅದ್ಭುತ ಸಂಗಮ, ಶ್ರುತಿ ಲಯ ಹಾಗೂ ಭಾವಗಳ ಅನನ್ಯ ಅನುಭವ. ಆಕಾಶವಾಣಿಯ 90 ವರ್ಷಗಳ ಐತಿಹಾಸಿಕ ಪಯಣಕ್ಕೆ ಒಂದು ಸ್ಮರಣೀಯ ಸಂಗೀತ ನಮನ. ಇದಕ್ಕಾಗಿ ಆಕಾಶವಾಣಿ ಬೆಂಗಳೂರು ಹೆಮ್ಮೆಯಿಂದ ಹಮ್ಮಿಕೊಂಡಿದೆ ಒಂದು ಸುಂದರ ಸಾಂಸ್ಕೃತಿಕ ಸಂಚಿ, ಸ್ವರಸ್ಮೃತಿ. ಸ್ವರಸ್ಮೃತಿ ಈ ಸ್ವರ ಸಂಚಿಕೆ ವೀಣಾ ವಾದನದ ಮೂಲಕ ಮೆರುಗು ನೀಡಲಿದ್ದಾರೆ ಶ್ರೀ ರಮಣ ಬಾಲಚಂದ್ರನ್. ಇದೇ ಮೇ 30ರಂದು ಸಂಜೆ 6 ಗಂಟೆಗೆ ಬೆಂಗಳೂರಿನ ಗಾಯನ ಸಮಾಜದಲ್ಲಿ ಸ್ವರಸ್ಮೃತಿ. ಬನ್ನಿ ಜೊತೆಯಾಗಿ ಆಕಾಶವಾಣಿ 90ರ ಸಂಭ್ರಮಕ್ಕೆ ನೀವು ಸಾಕ್ಷಿಯಾಗಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಎಸ್, ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್, ಆಕಾಶವಾಣಿ ಎಫ್ಎಂ ರೇನ್ಬೋ, ಕನ್ನಡ ಕಾಮನಬಲ್ ಅನ್ನ ಕೇಳ್ತಾ ಇದ್ದೀರಾ. 10:01 ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ಜೆ ಅಶ್ವಥ ಮಲ್ನಾಥ್. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಿನಿರಂಗದ ದಿಗ್ಗಜರ ಬಗ್ಗೆ ಮಾತಾಡ್ತೀವಿ. ಅದೇ ರೀತಿ ಸಂಗೀತದ ಸುತ್ತ ಸುತ್ತುವಂತಹ ಭಾವನೆಗಳ ಕುರಿತು ಒಂದು ಸುಂದರವಾದಂತಹ ಕಾರ್ಯಕ್ರಮವನ್ನು ನಿರೂಪಿಸುವಂತಹ ಪ್ರಯತ್ನದಲ್ಲಿ ನಾವಿರ್ತೀವಿ. ಕಾರ್ಯಕ್ರಮವನ್ನೇನೋ ನಿರೂಪಿಸ್ತೀವಿ, ಆದರೆ ಅದು ಸುಂದರವಾಗಿ ಮೂಡಿಬರಲು

ಸುಮಾರಷ್ಟು ಸಂದೇಶ ಬಂದಿದೆ. ಇಳಿಯರಾಜರವರ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದೀರಾ, ಅಥವಾ ಸೋನು ನಿಗಂಬರ ಅವರ ಬಗ್ಗೆ ಮಾತಾಡ್ತಿದ್ದೀರಾ, ಕನಸುಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ, ಏನು ಸ್ಪೆಷಲ್ ಇತರ ಸಂಬಂಧಗಳ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದೀರಾ, ಹೀಗೆ ಬಹಳಷ್ಟು ಸಂದೇಶಗಳು ನಮಗೆ ತೇಲಿ ಬರ್ತಾ ಇದ್ದಾವೆ. ಇವತ್ತಿನ ಕಾರ್ಯಕ್ರಮದಲ್ಲಿ, ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡಲಿಕ್ಕೆ ಹೊರಟಿರುವಂತಹ ವಿಷಯ ಅಂತ ಹೇಳಿದ್ರೆ, ನಮ್ಮ ಸಿನಿಮಾ ರಂಗದಲ್ಲಿ ಇರುವಂತಹ ಗೀತೆಗಳು ಹೇಗೆ ಒಂದು ಹೆಣ್ಣಿನ ಜೀವನದ ಹಲವಾರು ಭಾಗಗಳು, ಹಲವಾರು ಆಯಾಮಗಳು ಏನೇನಿರುತ್ತೆ, ಹುಟ್ಟು ಆಗಿರಬಹುದು, ಬೆಳವಣಿಗೆ ಆಗಿರಬಹುದು, ಅಥವಾ ಸಂಬಂಧಗಳ ಜೊತೆಗೆ ಅವಳಿಗಿರೋ ಹೊಂದಾಣಿಕೆ ಆಗಿರಬಹುದು, ಮದುವೆ ಆಗಿರಬಹುದು, ತಾಯ್ತನ ಆಗಿರಬಹುದು, ಅಥವಾ ಗಟ್ಟಿಗಿತ್ತಿಯಾಗಿ ನಿಲ್ಲುವಂಥ ಒಂದು ಹೆಣ್ಣಿನ ಛಲ ಆಗಿರಬಹುದು, ಇವೆಲ್ಲದರ ಕುರಿತು ಮಾತಾಡುವಂತಹ ಗೀತೆಗಳ ಕುರಿತು ನಾವು ಕೇಳ್ತಾ ಸಾಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ. ಮುಂದಿನ ಗೀತೆ ನಿಮಗೋಸ್ಕರ.

ಸೊ ನಮ್ಮ ಸಿನಿ ಚಿಟ್ಟೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಸಾಗ್ತಾ ಇದೆ. ಹೆಣ್ಣಿನ ಬದುಕು ಒಂದು ಸುಂದರವಾದಂತಹ ಭಾವನಾತ್ಮಕ ನಿರೂಪಣೆಯನ್ನು ಈ ಗೀತೆಗಳ ಮೂಲಕ ನಾವು ಕೇಳಬಹುದು. ಹೆಣ್ಣು ಅವಳು ಕೇವಲ ಒಂದು ವ್ಯಕ್ತಿ ಮಾತ್ರ ಅಲ್ಲ, ಒಂದು ಮನೆಗೆ ಬೆಳಕು, ಒಂದು ಕುಟುಂಬಕ್ಕೆ ನೆಮ್ಮದಿ, ಒಂದು ಸಮಾಜಕ್ಕೆ ಸ್ಫೂರ್ತಿ. ಹುಟ್ಟಿದ ಕ್ಷಣದಿಂದಲೇ ಅವಳ ಜೀವನದಲ್ಲಿ ಹಲವು ಪಾತ್ರಗಳು ಆರಂಭ ಆಗ್ತಾ ಹೋಗುತ್ತೆ. ಮಗಳಾಗಿ ಅಪ್ಪನ ಕಣ್ಣಿನ ಮುದ್ದಾಗುತ್ತಾಳೆ. ಈ ಸಾಮಾನ್ಯವಾಗಿ ಏನು ಹೆಣ್ಮಕ್ಳು ಹುಟ್ಟಿದಾಗ ಅಪ್ಪನ ಮುದ್ದಿನ ಮಕ್ಕಳು, ಡ್ಯಾಡೀಸ್ ಲಿಟಲ್ ಪ್ರಿನ್ಸಸ್, ಈ ರೀತಿಯೆಲ್ಲ ಹೇಳ್ತಾ ಹೋಗ್ತಾರೆ. ಆದರೆ ನೈಜವಾಗಿ ನೋಡೋದಾದರೆ ತಂದೆಗೆ ಹೆಣ್ಮಕ್ಳು ಎಷ್ಟು ಪ್ರೀತಿಸ್ತಾರೋ ಅದೇ ರೀತಿ ತಾಯಿಗೂ ಹೆಣ್ಮಕ್ಳು ಅಂದರೆ ಅಷ್ಟೇ ಪ್ರೀತಿ ಇರುತ್ತೆ. ಆ ತಾಯಿ ಆದವಳು ತನ್ನ ಬಾಲ್ಯವನ್ನು ಆ ಹೆಣ್ಮಗುವಿನಲ್ಲಿ ನೋಡಿ ಆನಂದಿಸ್ತಾಳೆ. ಆ ಮಕ್ಕಳು ತಲೆ ಬಾಚೋದಾಗಿರ್ಬಹುದು, ಬಣ್ಣ ಬಣ್ಣದ ಬಟ್ಟೆ ಹಾಕೋದಾಗಿರ್ಬಹುದು, ಸಿಂಗಾರ ಮಾಡೋದಾಗಿರ್ಬಹುದು. ಹೆಣ್ಮಕ್ಳೇ ಹೀಗೆ ನೋಡಿ, ನಾವೇನೋ ಕೆಲಸ ಮಾಡ್ತಾ ಇದ್ರೆ ಅವರು ಬಂದು ಆ ಕೆಲಸ ಕೈಗೂಡಿಸ್ತಾರೆ. ಪಾತ್ರೆ ತೊಳಿತಾ ಇದ್ರೆ ಅದನ್ನ ಬಂದು ಒರೆಸಿಡೋದು, ಅಥವಾ ಸುಸ್ತಾಗಿ ಮಲಗಿದ್ರೆ ಏನಾಗಿದೆ ಅಂತ ವಿಚಾರಿಸ್ಕೊಳ್ಳೋದು. ಎಂಥ ಚಂದ ಅಲ್ವಾ ಈ ತಾಯಿ ಮಗಳ ಸಂಬಂಧವನ್ನು ಸೂಚಿಸುವಂತಹ ಗೀತೆಯೊಂದು ನಮ್ಮ ಕನ್ನಡ ಚಿತ್ರರಂಗದಲ್ಲಿದೆ. ಎಷ್ಟೊಂದಿದೆ ಆದರೆ ಒಂದನ್ನು ಮಾತ್ರ, ನಾನು ಕಾರ್ಯಕ್ರಮದ ಕಾಲಾವಧಿ ಇರೋದ್ರಿಂದ ಒಂದನ್ನು ಮಾತ್ರ ಹೆಕ್ಕಿ ನಿಮಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ. ಲಾಲಿ ಚಿತ್ರದ ಈ ಗೀತೆ ಸದ್ಯಕ್ಕೆ ನಿಮಗೋಸ್ಕರ, ಆ್ಯಂಡ್ ಮಗಳಿದ್ರೆ ಮಗಳಿಗೋಸ್ಕರ ಕೂಡ.

ಇವತ್ತಿನ ಕಾರ್ಯಕ್ರಮಕ್ಕೆ ಬಹಳಷ್ಟು ಭಾವನಾತ್ಮಕವಾದಂತಹ ಸಂದೇಶಗಳು ನಮಗೆ ಬಂದು ತಲುಪ್ತಾ ಇದೆ. ನಮಗೆ ಸಂದೇಶ ಬಂದಿದೆ, ಸಿನಿಚಿಟ್ಟೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ, ನಮಗೆ ಇಷ್ಟ ಆಗ್ತಾ ಇದೆ ಅಂತ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ. ಸಿನಿಚಿಟ್ಟೆಯ ಇಂದಿನ ವಿಷಯ ತುಂಬ ಚೆನ್ನಾಗಿದೆ. ಪ್ರತಿ ಅಪ್ಪನಿಗೂ ಮಗಳೇ ಲೋಕ ಸರ್ವಸ್ವ ಆಗ್ತಾಳೆ. ನನ್ನ ಮಗಳು ಅವರ ಅಜ್ಜಿಯ ಊರಿಗೆ ಹೋಗಿದ್ದಾಳೆ, ಅವಳನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಅವಳಿಗೆ ನಾನು ಯಾವಾಗಲೂ ಡ್ಯಾಡಿ ಮೈ ಲವ್ಲಿ ಹಾಡು ಹಾಡ್ತಾ ಇರ್ತೀನಿ ಅಂತ ಹೊಸಪೇಟೆಯಿಂದ ಸಂತೋಷ್ ಚಿತ್ರಗಾರ ಅವರು ಸಂದೇಶ ಕಳಿಸಿದ್ರ, ಬಹಳ ಬಹಳ ಚೆನ್ನಾಗಿದೆ ನಿಮ್ಮ ಮೆಸೇಜ್. ಸೌಭಾಗ್ಯರು ರಾಜನ್ ಕುಂಟೆಯಿಂದ ಸಂದೇಶ ಕಳಿಸಿ, ನನಗೆ ಹುಷಾರಿಲ್ಲದೆ ಇದ್ದಾಗ ನನ್ನ ಮಗಳೇ ನನ್ನನ್ನು ನೋಡ್ಕೊಳ್ಳೋದು, ನಾನು ಉಸಿರು ಕೊಟ್ಟ ಆ ನನ್ನ ತಾಯಿ ಈ ದಿನ ನನಗೆ ಉಸಿರಾಗಿದ್ದಾಳೆ ಅಂತ ಹೇಳಿ ತುಂಬ ಭಾವನಾತ್ಮಕವಾಗಿ ಸಂದೇಶ ಕಳಿಸಿದಿರ. ಬಹಳ ಏನು ಹೇಳೋದು, ಮನಸ್ಸಿಗೆ ಹತ್ತಿರ ಆಯಿತು ನೀವು ಕಳಿಸಿರುವಂತಹ ಸಂದೇಶ. ಸೊ ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳಿ ಮುಂದಿನ ಗೀತೆಯೊಂದಿಗೆ ಸಾಗೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಸಿನಿರಂಗದಲ್ಲಿ ಗೀತೆಗಳ ಮೂಲಕ ನಾವು ಸುಮಾರಷ್ಟು ಭಾವನಾತ್ಮಕವಾದಂತಹ ಸ್ಪಂದನೆಗಳನ್ನ ಕಾಣ್ತಾ ಹೋಗಬಹುದು. ನಾಗಲೇ ಹೇಳ್ದಂಗೆ ತಾಯಿಗೆ ತಂದೆಗೆ ಮುದ್ದಾದ ಮಗಳಾಗಿ ಹೆಣ್ಣು ಹುಟ್ಟಿರ್ತಾಳೆ. ಈ ಸಂದರ್ಭದಲ್ಲಿ ಭಾವಗೀತೆ ಒಂದು ನೆನಪಾಗುತ್ತೆ, ನಮ್ಮ ಮನೆಯ ಅಂಗಳದ ಹೂವೊಂದನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತ. ಸಾಮಾನ್ಯವಾಗಿ ಮದುವೆ ಸಂದರ್ಭದಲ್ಲೆಲ್ಲ ಹಾಡನ್ನು ಹಾಕ್ತಾರೆ, ಆ್ಯಂಡ್ ಎಲ್ಲರೂ ಕೂಡ ಎಮೋಷನಲಿ ಕನೆಕ್ಟ್ ಆಗುವಂತಹ ಸಮಯ ಅದು ಅಲ್ವಾ. ಅದನ್ನು ಹೊರತುಪಡಿಸಿ ಅಕ್ಕ ಆಗಿ ತಂಗಿಯಾಗಿ ಪ್ರೀತಿಯನ್ನು ಹಂಚ್ತಾಳೆ. ಈಗ ತಾನೇ ಅಕ್ಕ ತಂಗಿಯರ ಭವ್ಯವಾದಂತಹ ಗೀತೆನ ಕೇಳಿದ್ರಿ, ಎಷ್ಟು ಸೊಗಸಾಗಿತ್ತು. ಅದೇ ರೀತಿ ಆ ಹೆಣ್ಣಿನ ಹೃದಯ ತುಂಬ ಮೃದುವಾಗಿರುತ್ತೆ, ಆದರೆ ಅವಳ ಮನಸ್ಸು ಪರ್ವತದಷ್ಟು ಗಟ್ಟಿ. ವೀಕ್ ಅಂತೂ ಖಂಡಿತ ಅಲ್ಲ. ಅವಳು ಅಳ್ತಾಳೆ, ಆದರೆ ಎಲ್ಲರ ಮುಂದೆ ಅಳಲ್ಲ. ತನ್ನ ನೋವನ್ನು ತಾನೇ ನುಂಗುಕೊಳ್ತಾಳೆ. ಅನುಭವಿಸುವಂತಹ ಶಕ್ತಿ ಕ್ಷಮತೆ ಎಲ್ಲ ಆಕೆಗಿದೆ. ಕುಗ್ಗಿರುವಂತಹ ಸಂದರ್ಭದಲ್ಲಿ ಧೈರ್ಯವನ್ನು ಹೇಳುವಂತಹ ಒಂದು ದಿಟ್ಟತನವನ್ನು ತೋರಿಸುವಂತಹ ಗೀತೆ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿದೆ. ಸ್ತ್ರೀ ಚಿತ್ರದ ಈ ಒಂದು ಗೀತೆ ಸದ್ಯಕ್ಕೆ ಎಲ್ಲರಿಗೂ ಅರ್ಪಣೆ ಮಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ.

ಜೀವನದ ಅದೆಷ್ಟೋ ಸವಾಲುಗಳನ್ನು ತನ್ನ ನಗೆಯಲ್ಲಿ ಮರೆ ಮಾಡ್ತಾ ಸಾಧಿಸಿ ತೋರಿಸುವಂತಹ ದಿಟ್ಟ ಛಲವಾದಿ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬಹುದು ಇಂತಹ ಗೀತೆ ಅಂತ ಹೇಳ್ತಾ, ಮುಂದಿನ ಗೀತೆಗೆ ಹೋಗೋಕ್ಕಿಂತ ಮುಂಚೆ ಹೇಳಬೇಕಾಗಿರೋ ವಿಷಯ ಅಂತ ಹೇಳಿದ್ರೆ, ಹೆಣ್ಣಾದವಳು ಹೆಣ್ಣಿನ ಜೀವನವನ್ನು ಸಾಮಾನ್ಯವಾಗಿ ನದಿಗೆ ಹೋಲಿಸ್ತಾರೆ. ನದಿಯ ಉಗಮ ಎಲ್ಲೋ ನಡೆಯುತ್ತೆ, ಅದು ಹರಿದು ಬರುವಂತಹ ಜಾಗ ಬೇರೆ ಆಗಿರುತ್ತೆ, ಬೆಳೆ ಕೊಡೋದಿನ್ನೆಲ್ಲೋ ಆಗುತ್ತೆ, ಕೊನೆಗೆ ಸಾಗರ ಅಥವಾ ಸಮುದ್ರವನ್ನು ಸೇರುತ್ತೆ ಅಲ್ವಾ. ಹಾಗೆಯೇ ಹೆಣ್ಣು ತವರಲ್ಲಿ ಹುಟ್ಟಿದ್ರೂ ಕೂಡ ಒಂದು ದಿನ ಅವಳು ತನ್ನ ಮನೆಯನ್ನು ಬಿಟ್ಟು ಮತ್ತೊಂದು ಮನೆಗೆ ಹೆಜ್ಜೆ ಇಡ್ತಾಳೆ. ಹೊಸ ಸಂಬಂಧಗಳು, ಹೊಸ ಜವಾಬ್ದಾರಿಗಳು, ಹೊಸ ಕನಸುಗಳು, ಆದರೂ ತನ್ನವರಿಗಾಗಿ ಎಲ್ಲವನ್ನ ಹೊಂದಿಸಿಕೊಳ್ಳುವಂತಹ ಶಕ್ತಿ ಅವಳಿಗೆ ಇರುತ್ತೆ.

ಮುತ್ತಿನಂತಹ ಹೆಂಡತಿಯ ಗೀತೆಯನ್ನು ಕೇಳಿದ್ರಿ. ನಾವು ಹಲವಾರು ಜೀವನದ ಘಟ್ಟದ ಬಗ್ಗೆ ಮಾತಾಡ್ತಾ ಇದ್ವಿ. ಮಗಳಾಗಿ ಹುಟ್ಟಾಳೆ, ಅಕ್ಕ ತಂಗಿಯರ ಸಂಬಂಧ ಆಗಿರಬಹುದು, ಸೋದರ ಸಂಬಂಧ ಆಗಿರಬಹುದು, ಅದಾದ ನಂತರ ಮದುವೆ ಆಗ್ತಾಳೆ, ಒಂದು ತುಂಬು ಕುಟುಂಬಕ್ಕೆ ಸೇರ್ತಾಳೆ, ಎಲ್ಲರ ಮನಸ್ಸನ್ನು ಗೆಲ್ತಾಳೆ, ಕೊನೆಗೆ ಅವಳು ತಾಯಿಯಾಗುವಂತಹ ಕ್ಷಣ ಇದೆಯಲ್ಲ, ಅದು ತುಂಬ ವಿಶೇಷವಾಗಿರುವಂಥದ್ದು. ತನ್ನ ಕನಸುಗಳನ್ನ ಬದಿಗಿಟ್ಟು ಮಕ್ಕಳ ಕನಸುಗಳಿಗೆ ಬಣ್ಣ ಹಚ್ಚುವಂತಹ ತಾಯಂದ್ರು. ತಾನೇ ಹಸಿದ್ರು ಕೂಡ ಕುಟುಂಬ ತೃಪ್ತಿಯಾಗಿ ಊಟ ಮಾಡಿದ್ರೆ ಸಾಕೆಂದು ಸಂತೋಷ ಪಡುವ ಹೃದಯ ಅದು. ಹಾಗಾಗಿ ಹೆಣ್ಣನ್ನ ಗೋಮಾತೆಗೆ ಹೋಲಿಸ್ತಾರೆ, ತಾಯಿಗೆ ಹೋಲಿಸ್ತಾರೆ, ಭೂತಾಯಿಗೆ ಹೋಲಿಸ್ತಾರೆ ಅಲ್ವಾ? ಹೆಣ್ಣಿನ ಜೀವನದಲ್ಲಿ ಬರುವಂತಹ ನೋವು ನಲಿವುಗಳನ್ನು ಕೂಡಿ ಕಳೆದು ಕೊಡುವಂತಹ ಗೀತೆಗಳು ಸದ್ಯಕ್ಕೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

ನಮಗೆ ತುಂಬ ಎಮೋಷನಲ್ ಆಗಿರುವಂಥ ಮೆಸೇಜಸ್ ಬರ್ತೆ. ಹಾಯ್ ಹಲೋ, ಗುಡ್ ಮಾರ್ನಿಂಗ್. ಅಪ್ಪ ಮಗಳ ಸಂಬಂಧ ಎಷ್ಟು ಹೇಳಿದ್ರು ಸಾಕಾಗಲ್ಲ ಮ್ಯಾಮ್. ನನ್ನ ಮುದ್ದು ಅಪ್ಪಾಜಿ ಅವರಿಗೆ ಕೋಟಿ ಕೋಟಿ ನಮನಗಳು ಅಂತ ಅಂದ್ಬಿಟ್ಟು ನಮಗೆ ಮೆಸೇಜ್ ಮಾಡಿದ್ದಾರೆ ಅಮೃತ ರಮೇಶ್ ಚಿತ್ರದುರ್ಗದಿಂದ. ಹಾಗೆಯೇ ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್ ನನಗೆ ದೇವರು ದೊಡ್ಡ ಮಟ್ಟದಲ್ಲಿ ಐಶ್ವರ್ಯ ಕೊಟ್ಟಿಲ್ಲ ಅಂದರೂ ತಾಯಿ ಅಕ್ಕ ತಂಗಿ ಮಡದಿ ಮುಖ್ಯವಾಗಿ ಮಗಳು ಇದೆಲ್ಲ ಕೂಡ ನನಗೆ ಸಿಕ್ಕಿದೆ. ಈ ನೆಲದ ಹೆಣ್ಣಿಗೆ ಕೋಟಿ ಕೋಟಿ ನಮನಗಳು ಅಂತ ಹೇಳ್ತಾ ಇದ್ದೀರಾ, ಸೂಪರ್. ಹೆಣ್ಣಿನ ವ್ಯಕ್ತಿತ್ವದ ಬಗ್ಗೆ ನೀವು ಹೇಳಿದ ಮಾತುಗಳು ಸತ್ಯ, ಹಾಡುಗಳು ಸೂಪರ್ ಅಂತ ಹೇಳಿ ನಮಗೆ ಸಂದೇಶ ಬಂದಿದೆ. ಶೋಭಾ ಶೆಟ್ಟಿ ನಮಗೆ ಚಿಕ್ಕಮಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮದ ಹಾಡುಗಳು ತುಂಬ ಇಷ್ಟ ಆಗಿದೆ, ನೀವು ಹೇಳಿರೋ ಎಲ್ಲ ಮಾತುಗಳಿಗೆ ಹೋಲಿಸಿ ನೋಡೋದಾದರೆ ಒಂದು ಹೆಣ್ಣನ್ನು ನದಿಗೆ ಹೋಲಿಸಿದ್ರಲ್ಲ ಅದಕ್ಕೆ ಸೂಕ್ತವಾದಂಥ ಹಾಡು ಅಂದರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಪ್ಲೇ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ ಸುಧಾ ಬೂದಿ ಹಾಳದಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಖಂಡಿತ ಪ್ಲೇ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪಿಸಿದಂತಹ ವಿಷಯ, ಪ್ರಸಾರ ಮಾಡಿದಂತಹ ಗೀತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಸಿಗುವ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯವನ್ನು ಹೊತ್ತು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳೋ ಸಮಯ ಆಗಿದೆ, ಅಪ್ಪಣೆ ಕೊಡಿ ಅಂತ ಹೇಳ್ತಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಶುಭ ದಿನ, ಶುಭ ವಾರಾಂತ್ಯ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
0: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
3: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
4: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ
0: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಆಕಾಶವಾಣಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈಜೋಡಿಸೋಣ.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ ಎಲ್ರೂ, ಹೇಗಿದ್ದೀರಾ? ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳವಿಲ್ಲು ಕನ್ನಡ ಕಾಮನವಿಲ್ಲು 101.3 FM. ಸಮಯ 11:04. ಈ ಹೊತ್ತಲ್ಲಿ, ಈ ಶನಿವಾರದ ಸಖತ್ ಹೊತ್ತಲ್ಲಿ ನಿಮ್ ಸುತ್ತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ನಿಮ್ಮ ಮನಸ್ಸು ಬಯಸು ಹಾಡುಗಳನ್ನ ಕೇಳುವಂತಹ ಕಾರ್ಯಕ್ರಮ ಆಪ್ಕಿ ಪಸಂದ್. ನಿಮ್ಮ ಫೇವರೇಟ್ ಹಿಂದಿ ಹಾಡುಗಳನ್ನ ಕೇಳುವ ಸಮಯ ನಿಮ್ಮವರಿಗೋಸ್ಕರ ನಿಮ್ಮಿಂದಲೇ ಡೆಡಿಕೇಟ್ ಆಗುವಂತಹ ಸಂಗೀತದ ಕಾರ್ಯಕ್ರಮ. ಹಾಗಾದ್ರೆ ತಡ ಯಾಕೆ, ಫೋನ್ ಮಾಡಿ ನಿಮ್ಮ ಇಷ್ಟದ ಹಾಡನ್ನ ಕೇಳಿ. ನಿಮ್ಮ ದೂರವಾಣಿ ಸಂಖ್ಯೆ 0800-282-216, 0800-222-8120 ಗೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನ ಕೇಳಿ ನಾವು ಖಂಡಿತ ಪ್ರಸಾರ ಮಾಡ್ತೀವಿ. ಮೊದಲಿಗೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೋಸ್ಕರ ಈ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಕೇಳಿ, ಎಂಜಾಯ್ ಮಾಡಿ. ಕೆಹನಾ ಹಿ ಕ್ಯಾ

0: ಸಮಯ 11:11. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಆಪ್ಕೆ ಪಸಂದಲ್ಲಿ ನಿಮ್ ಸುತಿ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು ಸರ್?
1: ಸರ್, ಕಲಬುರಗಿ ಜಿಲ್ಲೆ ಮಾದನಿಪುರದಿಂದ ಮಾತಾಡೋದು. ಶಿವಲಿಂಗಪ್ಪ ಬದ್ರಿ ಅಂತ.
0: ತಿಂಡಿ ಆಯ್ತಾ?
1: ನಾಷ್ಟ ಆಗೈತ್ರಿ ಲೈಟ್ ನಾಗಿ.
0: ಏನ್ ತಿಂದ್ರಿ?
1: ಉಪ್ಪಿಟ್ಟು ಸರ್.
0: ಉಪ್ಪಿಟ್ಟು. ಓಕೆ, ಯಾವ ಹಾಡ್ಬೇಕಿತ್ತು ತಮ್ಗೆ?
1: ಸರ್ಗಮ್ ಚಿತ್ರ ಒಂದು ಯಾವ್ದಾದ್ರು ಗೀತೆ ಪ್ರಸಾರ ಮಾಡಿ ಸರ್.
0: ಯಾವ್ದಾದ್ರು ಗೀತೆ? ಓಕೆ, ಈಗ ನಿಮ್ಗೋಸ್ಕರ ಸರ್ಗಮ್ ಚಿತ್ರದಿಂದ ಹಮ್ ತೋ ಛಲೆ ಪರದೇಸ ನೋ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಮೊದಲನೇ ಹಾಡು ಕೂಡ ನಮ್ಗೆ ಬಹಳ ಇಷ್ಟ ಆಯ್ತು ಸರ್.
0: ಧನ್ಯವಾದಗಳು. ಕಾರ್ಯಕ್ರಮ ಕೇಳ್ತಾರೆ, ಹೀಗೆ ಕರೆ ಮಾಡ್ತಾರೆ.
1: ಥ್ಯಾಂಕ್ ಯು ಸರ್. ನಮಸ್ಕಾರಗಳು.

0: ನಮಸ್ಕಾರ.
1: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ಸರ್, ಹಗರಿ ಬೊಮ್ಮಾಳಿ ತಾಲೂಕು ಹಂಪ ಸಾಗರ ಸುಭಾನ್ ಕೋರಿ. ಸರ್,
0: ಸುಭಾನ್ ಕೋರಿ ಅವರೇ, ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್. ತಾವಾರಾಮಿದ್ರಿ ಸರ್?
0: ನಾನ್ ಸಕ್ಕದಾಗಿದ್ದೀನಿ. ಯಾವ ಹಾಡು ಬೇಕಿತ್ತು ತಮ್ಗೆ?
1: ಸರ್, ಜಾನೆ ಅಂಜಾನೆ ಸರ್.
0: ಅದರಿಂದ
1: ತೀರಿ ನೀಲಿ ನೀಲಿ ಯಾಕೋಮೆ ಅಂತ ಇದೆ ನೋಡಿ ಸರ್.
0: ಯಾರ ನೀಲಿ ಕಣ್ಣುಗಳನ್ನ ನೋಡಿ ನೀವು ಇಷ್ಟೊಂದು ಫೀಲ್ ಆಗಿ ಹಾಡನ್ನ ಕೇಳ್ತಾ ಇದ್ದೀರಾ?
1: ಈ ಹಾಡು ಚಂದಿದೆ ಸರ್, ಅದೇ ಒಳ್ಳೆ ಕೇಳಕ್ಕೆ ಇದೆ ಸರ್. ಅದಕ್ಕೆ ಬಾಳದಿಂದ ಅಪೇಕ್ಷಿತ ಸರ್, ಇವತ್ತಿನ ಕರೆಸಿ.
0: ಓಕೆ, ಯಾವ ನೀಲಿ ಕಣ್ಣಿಗೂ ಮೋಡಿ ಆಗಿಲ್ವಾ?
1: ಇಲ್ಲ ಸರ್.
0: ಸರಿ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ, ಎಂಜಾಯ್ ಮಾಡಿ.
1: ಓಕೆ.

0: ಸಮಯ 11:22. ಬಹಳಷ್ಟು ಸಂದೇಶಗಳು ಬಂದಿದೆ ಗುಡ್ ಮಾರ್ನಿಂಗ್ ಅಂತ ಸ್ನೇಹಿತರು ಹೇಳ್ತಾರೆ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸದಾನಂದ ತುಂಬೆ ಬಂಟ್ವಾಳದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಸುಧಾ ಜಯಶ್ರೀ ರಾಜಾಜಿನಗರದಿಂದ, ಹಾಗೆ ರೂಪಾ ಪಾಂಡುರಂಗರಾವ್ ಚಿತ್ರದುರ್ಗದಿಂದ. ಖಂಡಿತ ನಿಮ್ಮೆಲ್ಲರ ಇಷ್ಟದ ಗೀತೆಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ಸರ್ ನಾವು ಬೆಂಗಳೂರು ವಿಲ್ಸನ್ ಗಾರ್ಡನ್ ಇಂದ ಸರ್, ಮೂರ್ತಿ ಅವರು.

0: ಸುಮತಿ ಅವರೇ, ಏನ್ ಸಮಾಚಾರ, ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್.
0: ತಿಂಡಿ ಆಯ್ತಾ?
1: ಹೇಗಿದ್ದೀರಾ ಸರ್?
0: ಸಖತ್ತಾಗಿದ್ದೀನಿ. ಏನು ಸ್ಯಾಟರ್ಡೆ ಸ್ಪೆಷಲ್?
1: ಈಗ ಉಪ್ಪಿಟ್ಟು ಮಾಡಿದ್ರು ಸರ್.
0: ಉಪ್ಪಿಟ್ಟು?
1: ಹೌದು.
0: ಓಕೆ, ಏನ್ ಇವತ್ತು ಎಲ್ಲರೂ ಮನೇಲಿ ಉಪ್ಪಿಟ್ಟು ಮಾಡಿದ್ರ? ಸಾಟರ್ಡೆ ಸಂಡೇ ಬಂತು ಅಂದ್ರೆ ಉಪ್ಪಿಟ್ಟು. ಉಪ್ಪಿಟ್ಟು
1: ಏನೋ ವಾರದ ಇದು ತಿಂಡಿ ಅದೇ ಅನ್ಕೊಂತೀನಿ, ಬೇಗ ನಡೆಯೋ ಅಂತ.
0: ಬೇಗ ಓಕೆ, ವೀಕೆಂಡ್ ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಬೇಗ ಉಪ್ಪಿಟ್ಟು ಮಾಡ್ಬಿಡೋದು, ರೆಸ್ಟ್ ಮಾಡೋದು.
1: ಹೌದು ಸರ್.
0: ಓಕೆ, ತಮ್ಗೆ ಯಾವ ಹಾಡು ಬೇಕಿತ್ತು
1: ಸರ್? ನನಗೆ ಕಮಲಾಸನ್ ಅವ್ರದ್ದು ಹಿಂದಿ ಸಿನಿಮಾ ಸನಮ್ ತೇರಿ ಕಸಮ್ ಅಂತ.
0: ಅದರಿಂದ
1: ಕಿತ್ತನೆ ಬಿ ತೂ ಕರ್ಲೆ ಅಂತ.
0: ಓಕೆ, ನಿಮ್ಮ ಇಷ್ಟದ ಹಾಡು ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ಧನ್ಯವಾದಗಳು ಸರ್.
0: ಧನ್ಯವಾದಗಳು.

ಸ್ನೇಹಿತರೆ ಗಮನಿಸಿ, ಇಂದು ಮಧ್ಯಾಹ್ನ ಹಾಗೆ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ಕರಿಯಲ್ಲಿ ಕೈರುಚಿ ಅಂತ ಹೊಸ ಕಾರ್ಯಕ್ರಮ ಇರುತ್ತೆ. ನಿಮ್ಮಿಷ್ಟದ ರೆಸಿಪಿಯನ್ನ ನೀವು ಕರೆ ಮಾಡಿ ನಮ್ಮ ಜೊತೆ ಹಾಗೆ ಎಲ್ಲರ ಜೊತೆ ಹಂಚ್ಕೋಬಹುದು. ಸೊ ಮಿಸ್ ಮಾಡದೆ ಪ್ರತಿದಿನ 1 ಗಂಟೆಗೆ ಕರಿಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನೀವು ಭಾಗವಹಿಸಿ, ನಿಮ್ಮ ಸ್ನೇಹಿತರಿಗೆ ಹಾಗೆ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಭಾಗವಹಿಸೋದಕ್ಕೆ ಹೇಳಿ.

ಸ್ನೇಹಿತರೆ, ಮಧ್ಯಾಹ್ನ 1 ಗಂಟೆಗೆ ಕರಿಯಲ್ಲಿ ಕೈ ರುಚಿ. ಕರೆ ಮಾಡಿ ನಿಮ್ಮಿಷ್ಟದ ರೆಸಿಪಿಗಳನ್ನ ನೀವು ಹಂಚ್ಕೋಬಹುದು. ಕರೆ ಮಾಡಬೇಕಾಗಿರೋ ಸಂಖ್ಯೆ 0802228216. ಸೊ ಮಿಸ್ ಮಾಡದೆ ಪಾರ್ಟಿಸಿಪೇಟ್ ಮಾಡಿ. ಕರಿಯಲ್ಲಿ ಕೈ ರುಚಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 11:30. ಈಗ ಕೇಳೋಣ ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ. ಅದಾದ ನಂತರ ನಮ್ಮ ಆಪ್ ಕಿ ಪಸಂದ್ ಕಾರ್ಯಕ್ರಮ ಮುಂದುವರಿಯುತ್ತೆ. ನಿಮ್ಮಿಷ್ಟದ ಗೀತೆಗಳನ್ನ ನೀವು ಕೇಳಬಹುದು.

ಸಮಯ 11:47 ನಿಮ್ಮ ಜೊತೆಯಾಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಆಪ್ಕಿ ಪಸಂದಿನ ಮುಂದುವರಿಸುವಂತಹ ಸಮಯ. ಆಪ್ಕಿ ಪಸಂದಲ್ಲಿ ನಿಮ್ಮಿಷ್ಟದ ಗೀತೆಗಳು ಪ್ರಸಾರ ಆಗ್ತಾ ಇದೆ. ಈಗ ಕೇಳಿ ಎಂಜಾಯ್ ಮಾಡಿ ಚುರಾ ಲಿಯಾ ಹೇ ತುಮ್ನೆ ಜೋ ದಿಲ್ ಕೋ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ

ತಿರುಪತಿಯಿಂದ ಶ್ಯಾಮಲಾ ಪ್ರಕಾಶ್, ಅಶ್ವಿನಿ ಆನಂದ್, ಮನ್ವಿತ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಚೆನ್ನಾಗಿತ್ತು ಅಂತ ಇದ್ದಾರೆ. ಹಾಯ್ ಮಂಜುನಾಥ್, ಹೇಗಿದ್ದೀರಾ? ತಿಂಡಿ ಆಯ್ತಾ? ಸಖತ್ ಸಾಂಗ್ಗಳು ಅಂತ ಸುಧಾ ಬೂದಿಹಾಳಿಂದ ಕೇಳ್ತಾ ಇದಾರೆ. ನಾ ಸಖತ್ ಆಗಿದ್ರಿ, ನೀವು ಹೇಗಿದ್ದೀರಾ? ನನ್ನ ತಿಂಡಿ ಆಯ್ತು, ನೀವೇನ್ ತಿಂದ್ರಿ? ಸ್ಯಾಟರ್ಡೆ ಸಮಯ 11:55. ಇನ್ನು ಒಂದು ಹಾಡನ್ನು ಪ್ರಸಾರ ಮಾಡಬಹುದು. ಯಾರ ಗೀತೆ ಕೊನೆಯ ಗೀತೆಯಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಕೆ ಎಂ ಪ್ರಕಾಶ್ ಕಲ್ಲೂರು ಗುಬ್ಬಿಯಿಂದ ರಿಕ್ವೆಸ್ಟ್ ಮಾಡಿದಂತಹ ಗೀತೆ, ಹಾತ್ ಕಿ ಸಫಾಯಿ ಚಿತ್ರದಿಂದ ಲತಾ ಮಂಗೇಶ್ಕರ್ ಹಾಗೂ ರಫಿ ಅವರು ಹಾಡಿರುವಂತಹ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಇದ್ರೆ, ಕೇಳಿ ಎಂಜಾಯ್ ಮಾಡಿ, ವಾದ ಕರ್ಲೆ ಸಜ್ಜನ ಅನ್ನೋ ಗೀತೆ.

ಇದಾಗಿತ್ತು ಆಪ್ಕೆ ಪಸಂದ್ನ ವಿಶೇಷ. ನಿಮ್ಮಿಷ್ಟದ ಹಾಡುಗಳನ್ನ ಕೇಳಿ ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೀವಿ. ಸಮಯ ಆಗ್ತಾ ಇದೆ 12 ಗಂಟೆ. ಈಗ ಕೇಳೋಣ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ದೇಶದ ವಿವಿಧ ರಾಜ್ಯಗಳ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ವಿಜ್ಞಾನದ ಕುರಿತು ಮಾಹಿತಿ ನೀಡಲು ಆಯೋಜಿಸಿದ್ದ 6ನೇ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮ ಸಂಪನ್ನಗೊಂಡಿತು. ಬೆಂಗಳೂರಿನ ಯುವಾರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಆಯೋಜಿತ ಯುವಿಕಾ ಯುವ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕು ಬಿದರಕುಂದಿ ಸರ್ಕಾರಿ ಆದರ್ಶ ವಿದ್ಯಾಲಯದ ವಿದ್ಯಾರ್ಥಿನಿ ಗ್ರಂಥಿಕಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಾನು ವಿಜಯಪುರ ಜಿಲ್ಲೆಯಿಂದ ಯುವಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾ ಸಂತೋಷಕರ ಮತ್ತು ಜ್ಞಾನವರ್ಧಕ ಅನುಭವವಾಗಿತ್ತು. ಈ ಕಾರ್ಯಕ್ರಮದ ಮೂಲಕ ನಾನು ಅಂತರಿಕ್ಷ ವಿಜ್ಞಾನ, ಉಪಗ್ರಹಗಳು, ರಾಕೆಟ್ಗಳು ಮತ್ತು ಇಸ್ರೋ ನಡೆಸುವ ಮಿಷನ್ ಬಗ್ಗೆ ಹಲವಾರು ಹೊಸ ವಿಷಯಗಳನ್ನು ತಿಳಿದುಕೊಂಡೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿಗಳು ಕಠಿಣ ವಿಷಯಗಳನ್ನು ಸಹಜ ರೀತಿಯಲ್ಲಿ ವಿವರಿಸಿದರು. ಯುವರಾವ್ ಸ್ಯಾಟಲೈಟ್ ಸೆಂಟರ್ ಅಲ್ಲಿ ಗಗನಯಾನ ಮಿಷನ್ ಮತ್ತು ಸ್ಪೇಸ್ ಅಲ್ಲಿ ಹೋಗುವ ಚಟುವಟಿಕೆಗಳು ಬರ್ತವೆ, ಅವನ್ನ ಹತ್ತಿರದ ನೋಡಿ ಒಂದು ಒಳ್ಳೆ ಅವಕಾಶ ಸಿಕ್ಕಿತ್ತು. ಈ ಕಾರ್ಯಕ್ರಮವು ನನ್ನ ಆತ್ಮವಿಶ್ವಾಸ ಮತ್ತು ಸಂವಹನ ಸಾಮರ್ಥ್ಯವನ್ನು ಹೆಚ್ಚಿಸಿತ್ತು. ಅದ್ಭುತವಾದ ಅವಕಾಶವನ್ನು ನೀಡಿದ ಇಸ್ರೋ ಹಾಗೂ ಎಲ್ಲಾ ವಿಜ್ಞಾನಿಗಳು ಮತ್ತು ಶಿಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದ ಸಲ್ಲಿಸುತ್ತೇನೆ.
0: ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಹಾಗೂ ಸಂಸ್ಥೆಗಳಲ್ಲಿ ಹೊಸದಾಗಿ ಸೇರ್ಪಡೆಗೊಂಡ 51,000ಕ್ಕೂ ಹೆಚ್ಚು ಯುವಜನರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಹೊಸದಿಲ್ಲಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 19ನೇ ರೋಜ್ಗಾರ್ ಮೇಳದಲ್ಲಿ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉದ್ಯೋಗ ಸೃಷ್ಟಿ ಹಾಗೂ ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸಿದರು. ಹುಬ್ಬಳ್ಳಿಯಲ್ಲಿ ಆಯೋಜಿತ ರೋಜ್ಗಾರ್ ಮೇಳ ಕಾರ್ಯಕ್ರಮದಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಪಾಲ್ಗೊಂಡು ಮಾತನಾಡಿದರು. ವಿಶ್ವ ಆರೋಗ್ಯ ಸಂಸ್ಥೆ ಎಬೋಲಾ ವೈರಸ್ ಬಗ್ಗೆ ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ. ಭಾರತದಲ್ಲಿ ಯಾವುದೇ ಎಬೋಲಾ ಪ್ರಕರಣಗಳು ವರದಿಯಾಗಿಲ್ಲ. ಈ ಸಂದರ್ಭ ಸಾರ್ವಜನಿಕರು ಸೂಕ್ತ ಮಾಹಿತಿ ಪಡೆದು ಜಾಗರೂಕರಾಗಿರಬೇಕು, ಅನಗತ್ಯವಾಗಿ ಭಯಪಡುವ ಅಗತ್ಯವಿಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಎಬೋಲಾ ಪೀಡಿತ ದೇಶಗಳಿಂದ ಇತ್ತೀಚೆಗೆ ಹಿಂದಿರುಗಿದವರು 21 ದಿನಗಳ ಕಡ್ಡಾಯ ಆರೋಗ್ಯ ಮೇಲ್ವಿಚಾರಣೆಯಲ್ಲಿರಬೇಕು. ಎಬೋಲಾ ರೋಗ ಲಕ್ಷಣಗಳು ಕಂಡುಬಂದರೆ ಅಂತಹ ವ್ಯಕ್ತಿಗಳು ಕೂಡಲೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ವರದಿ ಮಾಡಬೇಕು ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ಕೋರಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಸೂರ್ಯನಗರದಲ್ಲಿ ನಿರ್ಮಾಣವಾಗಲಿರುವ ದೇಶದ 2ನೇ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣದ ಶಂಕುಸ್ಥಾಪನೆ ಇಂದು ಜರುಗಲಿದೆ.

ಕರ್ನಾಟಕ ಗೃಹ ಮಂಡಳಿಯಿಂದ ನಿರ್ಮಾಣವಾಗಲಿರುವ 76,000 ರಿಂದ 80,000 ಆಸನ ಸಾಮರ್ಥ್ಯದ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದ ಬೀದರ್ ಹಾಗೂ ಕಲಬುರಗಿ ಜಿಲ್ಲಾ ಕೇಂದ್ರಗಳಿಗೆ ಕ್ರಮವಾಗಿ ಜೂನ್ 1 ಹಾಗೂ ಜೂನ್ 10 ಬೆಂಗಳೂರಿನಿಂದ ವಿಮಾನ ಸೇವೆಗಳು ಪುನರಾರಂಭಗೊಳ್ಳಲಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ.

ಹೇಳಿದ್ದಾರೆ. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಆಯೋಜಿತ ಅಂತಾರಾಷ್ಟೀಯ ಜೀವ ವೈವಿಧ್ಯ ಕಾರ್ಯಕ್ರಮದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಖಾತೆ ಸಚಿವ ಈಶ್ವರ್ ಖಂಡ್ರೆ ಪ್ರಶಸ್ತಿ ಪ್ರದಾನ ಮಾಡಿದರು. ಹುಬ್ಬಳ್ಳಿ ಸತ್ತೂರಿನ ಡಿ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ 30ನೇ ತಾರೀಖಿನಂದು ಹುಬ್ಬಳ್ಳಿ ಧಾರವಾಡ ರಾಷ್ಟೀಯ ಸಂಗೀತೋತ್ಸವ ಕಾರ್ಯಕ್ರಮ ಆಯೋಜಿತವಾಗಿದೆ. ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದ ವಿದುಷಿ ಕೌಶಿಕಿ ಚಕ್ರವರ್ತಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು ಈ ತಿಂಗಳ 29ರೊಳಗೆ MyGOV.in ಮೂಲಕ ಹಂಚಿಕೊಳ್ಳಬಹುದು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯ ಮನೆ ಮನೆ ಸಮೀಕ್ಷೆ June 30ರಿಂದ July 29ರವರೆಗೆ ನಡೆಯಲಿದೆ. August 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: Get ready to turn back the dial. Turn up the memories.
3: FM Rainbow brings your former favorites back.
2: Spinning Bollywood hits over gupshup.
4: Arey abhi to party shuru hui hai.
3: Every Saturday and Sunday from 12 to 1:10.
5: Pani da
3: kesariya tera. Let's soundtrack your weekend with Rainbow River.
2: Because some songs and some voices never fade.
6: That's right, Musically Yours, 101.3 FM Rainbow. And you're with me, RJ Snigdha. Yes, on a weekend adda with me this weekend. I'm going to be with you, playing you some amazing songs lined up. And we'll go some gupshup for sure. Right now, let's start the show with a full-on bounce with Pushpa.
7: Pushpa, Pushpa, Pushpa, Pushpa, Pushpa, Pushpa, Pushpa, Pushpa, Pushpa.

0: ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಗೆ ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪ ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: Get ready to turn back the dial. Turn up the memories.
6: FM Rainbow brings your former favorites back.
5: Spinning Bollywood hits over gupshup.
7: Arey abhi to party shuru hui hai.
6: Every Saturday and Sunday from 12 to 1:10.
8: Pani da kesariya tera.
6: Let's soundtrack your weekend with Rainbow River.
9: Because some songs and some voices never fade.
10: Akashvani FM Rainbow.
11: Absolute light. Musically yours, 101.3 FM Rainbow has always been, shall always remain in your hearts. And Ashok, thank you so much. Yes, you're right. It is a weather of romance for sure, Ashok. But then, ye bahut zyada wo, zyada hi barish nahi hogi romance ke liye. Wo halka phulka to acha lagta hai. Tomorrow on the retro time, we'll play some very beautiful rain songs as well. Okay, so right now, let's talk about how are you handling the situation in the city. What as a citizen and as a resident of Bangalore are you doing towards this rain, and kya aap karna chahte hain, koi bhi contribution kisi bhi tarah se, how are you trying to help the people around you or the society or yourself, no matter whichever way, let me know. And you know the number that you have to send your WhatsApp messages. Yep, I know for sure all of you know that. 9480901013. Listen to some songs coming up. Tu Mera Ho Gaya Hai, Zubeen.

ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ್ ಹರಿಹರ. ಗುಡ್ ಮಾರ್ನಿಂಗ್, ವೆಲ್ ಗುಡ್ ಆಫ್ಟರ್ನೂನ್ ರೈಟ್ ನೌ. ಬೋಲ್ರೆ, ಮೈ ಟೌನ್ ಇಸ್ ಸೋ ಕೂಲ್, ಸೊ ಐ ಆಮ್ ವೆರಿ ಹ್ಯಾಪಿ. ಮಾರ್ನಿಂಗ್ 2 hours, ಇಟ್ಸ್ ರೇನ್ ಅಂಡ್ ದ ವೆದರ್ ಇಸ್ ಸೋ ಗುಡ್. ದ ಕೂಲೆಸ್ಟ್ ಸಿಟಿ, ವಾ ವಾ ವಾ. ಓಕೆ, ಸೊ ಐ ಥಿಂಕ್ ಪೀಪಲ್ ಆರ್ ಲವಿಂಗ್ ದಿಸ್ ಹೋಲ್ ಕ್ಲೈಮೇಟ್ ಥಿಂಗ್ ಆಸ್ ವೆಲ್. ವಿ ಆಲ್ ಆರ್, ಐ ಆಮ್ ಶ್ಯೂರ್. ಬಟ್ ದೆನ್ ಇಟ್ಸ್ ಆಲ್ವೇಸ್ ಸಮ್ ಟೈಮ್ ವಿ ಸೇ ಸಬ್ ಕುಚ್ ಮಾಡರೇಷನ್ ಮೇ ಹೋನಾ ಚಾಹಿಯೇ, ಬಟ್ ದೆನ್ ಯೇ ಹಮಾರೇ ಹಾತ್ ಮೇ ನಹೀ ಹೈ, ಕಂಟ್ರೋಲ್ ಮೇ ನಹೀ ಹೈ, ಕ್ಯೂಂಕಿ ಹಮ್ ಕಂಪ್ಲೇನ್ ಕರ್ತೇ ಹೈ ಲೈಫ್ ಸೇ ಕಿ ಭೈ ಐಸಾ ಕ್ಯೂಂ ಹುವಾ, ಜ್ಯಾದಾ ಗರ್ಮಿ ಹೋ ಗಈ. ತೊ ಅಬ್ ಲೋ ಔರ್ ಎಂಜಾಯ್ ದ ರೇನ್ ದ ವೇ ಇಟ್ ಇಸ್, ಡೂ ದ ಮೋಸ್ಟ್ ದಟ್ ಯು ಕ್ಯಾನ್ ಆ್ಯಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ

0: ಸಮಯ ಒಂದು ಗಂಟೆ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮವನ್ನ ಶುರು ಮಾಡುವಂತ ಸಮಯ. ಇವತ್ತು ಯಾರು ನಮಗೆ ಕರೆ ಮಾಡಿದ್ದಾರೆ, ಯಾರು ನಮಗೆ ಒಂದು ಸ್ಪೆಷಲ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡಿದ್ರೆ ಆದರೆ ನಮ್ಮ ಆರ್ ಜೆ ಚೈತ್ರ ಅವರು ಇವತ್ತು ನಮ್ಮ ಜೊತೆ ಲೈನ್ನಲ್ಲಿದ್ದಾರೆ. ನಮಸ್ಕಾರ ಚೈತ್ರ.
1: ಹಲೋ, ನಮಸ್ತೆ.
0: ನಮಸ್ಕಾರ, ಹೇಗಿದ್ದೀರಾ? ನಾನ್ ಸಕ್ಕದಾಗಿದ್ದೀನಿ. ಇವಾಗ ಇವತ್ತು ಕರೆಯಲ್ಲಿ ಕರುಚಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರ, ಯಾವ ರುಚಿಯಾದ ಡಿಶ್ ಅನ್ನ ನಮ್ಗೆ ಹೇಳ್ಕೊಡ್ತಾ ಇದ್ರ? ಅದು ಮಳೆ ಬರ್ತಾ ಇದೆ, ಚಳಿ ಬೇರೆ ಆಗ್ತಾ ಇದೆ.
1: ಹೌದೌದು, ಇದಕ್ಕೊಂದು ಒಳ್ಳೆ ಬೆಸ್ಟ್ ಆಗಿರೋ ಒಂದು ರೆಸಿಪಿನ ತಂದಿದ್ದೀನಿ, ಇವತ್ತು ಹೇಳ್ಕೊಡ್ತೀನಿ. ಯೂಶಲಿ ಇದು ಗೊತ್ತೇ ಇರತ್ತೆ ಎಲ್ರಿಗೂ, ಆದ್ರೂ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತಿದೆ, ಸೊ ಹಾಗಾಗಿ ಹೇಳ್ತಾ ಇದ್ದೀನಿ.
0: ಎಸ್, ಶುರು ಮಾಡಿ. ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು? ಈ ರೆಸಿಪಿ ಹೆಸರೇನು ಮೊದಲಿಗೆ?
1: ರೆಸಿಪಿ ಏನಿಲ್ಲ, ನಮ್ ಹಳ್ಳಿ ಸ್ಟೈಲ್ ಅಲ್ಲಿ ಇರುವಂತಹ ಈ ಚಳಿಗೆ ಮಜ್ವನ ಕೊಡುವಂತಹ ಒಂದು ಒಳ್ಳೆ ರೆಸಿಪಿ. ಸಂಜೆ ಟೈಮ್ ಆಗ್ಲಿ, ಬೆಳಗ್ಗೆ ಟೈಮ್ ಆಗ್ಲಿ, ಯಾವಾಗ ಬೇಕಾದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬಹುದು, ಅಷ್ಟು ರುಚಿಯಾಗಿರುತ್ತೆ. ನಮ್ ಹಳ್ಳಿ ಸ್ಟೈಲ್ ನ ಅಕ್ಕಿ ರೊಟ್ಟಿ ಗೊಡ್ಗಾರ ಅಂತ ಫೇಮಸ್ ಆಗಿದೆ. ಅದ್ರ ಜೊತೆ
0: ಹಳ್ಳಿ ಸ್ಟೈಲ್ ಅಂದ್ರಿ, ಗೊಡ್ಗಾರ ಅಂದ್ರಿ, ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ.
1: ಹಾಗೆ ಇಟ್ಕೊಳ್ಳಿ, ಜಾಸ್ತಿ ನೀರು ಉರಿಸ್ಬೇಡಿ, ನಾವು ಹೇಳ್ತೀವಿ ಆಮೇಲೆ ನೀವು ಟೇಸ್ಟ್ ಮಾಡುವರಂತೆ.
0: ಎಸ್, ಮೊದಲಿಗೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಈ ಅಕ್ಕಿ ರೊಟ್ಟಿ ಗೊಡ್ಗಾರ ಮಾಡೋದಕ್ಕೆ?
1: ನಾವು ಯೂಶಲಿ ಹಳ್ಳಿ ಕಡೆ ಮಾಡುವಾಗ ಈಗ ರಾತ್ರಿ ಮಿಕ್ಕಿರೋ ಅನ್ನ ಉಳ್ಕೊಂಡಿರುತ್ತಲ್ವಾ, ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಹಿರಿಯರು ಆ ಅನ್ನನ ರಾತ್ರಿನೇ ನೆನ್ಸಿಡ್ತಾರೆ. ಅದನ್ನ ಬೆಳಗ್ಗೆ ಅದನ್ನ ವಾಶ್ ಮಾಡಿ ನೀಟಾಗಿ ಅದನ್ನ ಮಿಕ್ಸಿ ಜಾರ್ಗ್ ಹಾಕಿ ರುಬ್ಬಿ ಅದಕ್ಕೆ ಮತ್ತೆ ಇನ್ನೊಂದು ಬಾಂಡ್ಲಿ ತಗೊಂಡ್ಬಿಟ್ಟು ಅದ್ರೊಳಗೆ ರುಬ್ಬಿರುವಂತಹ ಹಿಟ್ಟನ್ನ ಅದ್ರೊಳಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅಕ್ಕಿ ಹಿಟ್ಟಿರುತ್ತಲ್ಲ ಅದನ್ನ ನಮ್ಗೆ ಹೇಗೆ ರೊಟ್ಟಿ ಹದಕ್ಕೆ ಬೇಕಾಗತ್ತ ಆ ಹದಕ್ಕೆ ನಾವು ಅದನ್ನ ಕಲಸ್ಕೋಬೇಕು.
0: ಸೊ ಒಂಥರ ಬ್ಯಾಟರ್ ನ ರೆಡಿ ಮಾಡ್ಕೊಳ್ಳೋ ತರ ರೆಡಿ ಮಾಡ್ಕೋಬೇಕು.
1: ಹೌದು ಹೌದು, ಅಂದ್ರೆ ಬರೀ ಅನ್ನ ಮಾತ್ರ ರುಬ್ಬೇಕು, ಅದಕ್ಕೆ ಅಕ್ಕಿ ಹಿಟ್ಟೆಲ್ಲ ಹಾಕಿ ರುಬ್ಬಾರ್ದು. ಉಳಿದಿರುವಂತಹ ಅನ್ನ ನೆನ್ಸಿರ್ತೀವಲ್ಲ ಆ ಅನ್ನನ ಬೆಳಗ್ಗೆ ಒಂದ್ಸಲ ವಾಶ್ ಮಾಡಿ ಆಮೇಲೆ ಮಿಕ್ಸಿ ಜಾರ್ಗ್ ಹಾಕಿ ಅದನ್ನ ಒಂದ್ ನುಣ್ಣಗೆ ರುಬ್ಕೋಬಿಟ್ಟು ಅದಕ್ಕೆ ಒಂದು ಸಪರೇಟ್ ಬಾಂಡ್ಲಿ ತಗೊಂಡು ಆ ರುಬ್ಬಿರುವಂತಹ ಇದನ್ನ ಅನ್ನನ್ನ ಮತ್ತೆ ಅದಕ್ಕೆ ಅಕ್ಕಿ ಹಿಟ್ಟಿರುತ್ತಲ್ಲ ಅದು ಮತ್ತೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಂಡು ನೀಟಾಗಿ ರೊಟ್ಟಿ ಮಾಡುವಂತಹ ಅದಕ್ಕೆ ಕಲಸಿಟ್ಕೋಬೇಕು. ಸೊ ಇದಿಷ್ಟು ಒಂದ್ ಕಡೆ ರೆಡಿ ಮಾಡಿ ಇಟ್ಕೊಂಡ್ಮೇಲೆ
0: ಸದ್ಯಕ್ಕೆ ಇಷ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳೋಣ, ಒಂದ್ ಹಾಡನ್ನ ಕೇಳಿದ ನಂತರ ಮುಂದೆ ಮಾಡೋದು ಅಂತ ಡಿಸ್ಕಸ್ ಮಾಡೋಣ.
1: ಸರಿ ಸರಿ, ನಾನು ಹಾಗಾದ್ರೆ ಕಲಿಸ್ತಾ ಇರ್ತೀನಿ ರೊಟ್ಟಿ ಹಿಟ್ಟನ್ನ.
0: ಎಸ್ ಎಸ್, ಕಲಿಸ್ತಾ ಇರಿ.
1: ಸಿಗೋಣ.
0: ನೀವು ಕೇಳ್ತಾ ಇದ್ರ ಕರೆಯಲ್ಲಿ ಕರುಚಿ. ಪ್ರತಿದಿನ ಸ್ನೇಹಿತರೆ ನೀವು ಕೂಡ ಕರೆ ಮಾಡಬಹುದು, ನಿಮ್ಮಿಷ್ಟದ ರೆಸಿಪಿನ ನಮ್ ಜೊತೆ ಹಂಚ್ಕೋಬಹುದು. ಅಲ್ಲಿವರೆಗೂ ಕೇಳ್ತಾ ಇರಿ ಕಣ್ ಕಣ್ಣ ಸಲಿಗೆ.

0: ಒಣಮೆಣಸಿನ್ಕಾಯಿ ಅದಕ್ಕೆ ಬೇಕಾಗಿರೋದು, ಒಣಮೆಣಸಿನ್ಕಾಯಿ, ಜೀರಿಗೆ, ಕಾಳುಮೆಣಸು, ಮತ್ತೆ ಹುಣಸೆ ಹಣ್ಣು, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬೆಳ್ಳುಳ್ಳಿ, ಇದಿಷ್ಟು ಬೇಕಾಗತ್ತೆ. ಇದಿಷ್ಟು ಯಾರ್ಯಾರಿಗೆ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ರೀತಿ ಖಾರ ಬೇಕು ಅದನ್ನ ನೋಡ್ಕೊಂಡು ನಾವು ಮೆಜರ್ಮೆಂಟ್ ಅಲ್ಲಿ ಹಾಕೋಬೇಕು. ಓಕೆ, ಇದೆಲ್ಲವನ್ನ ಹಾಕಿ ಮಿಕ್ಸಿ ಜಾರ್ಗೆ ಸಣ್ಣಗೆ ರುಬ್ಕೊಂಡ್ರೆ ನಮ್ಮ ಒಳ್ಳೆ ಹಳ್ಳಿ ಸ್ಟೈಲ್ ರೆಸಿಪಿಯ ಗೊಡ್ಗಾರ ರೆಡಿ ಆಗತ್ತೆ.
1: ಗೊಡ್ಗಾರ ಖಾರ ನೆನ್ಸ್ಕೊತಾ ಇದ್ರೆ ಬಾಯಲ್ಲಿ ನಿಜವಾಗ್ಲೂ ನನ್ಗೆ ಇಲ್ಲಿ ಸ್ಟುಡಿಯೋ ಒಳಗೆ ನೀರು ಬರ್ತಾ ಇದೆ.
0: ಅದಕ್ಕೆ ಇನ್ನಷ್ಟು ರುಚಿ ಹೆಚ್ಚಿಸ್ಬೇಕು ಅಂದ್ರೆ ಅದಕ್ಕೆ ಒಗ್ಗರಣೆ ಬೇಕಾದ್ರೆ ಕೊಡ್ಕೋಬಹುದು.
1: ಓಕೆ, ನಾರ್ಮಲ್ ಚಟ್ನಿ ಹಾಕೋತಾರೆ?
0: ಹೌದು, ಮಾಮೂಲಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಇದೆಲ್ಲವನ್ನ ಹಾಕಿ ನಾವು ಒಗ್ಗರಣೆ ಬೇಕಾದ್ರೆ ಕೊಟ್ಕೊಬಹುದು. ಬೇಡ ಅನ್ನೋರು ಬರೀ ಹೀಗೆ ಸ್ಪೈಸಿ ಆಗಿರ್ಲಿ ಹಳ್ಳಿ ಸ್ಟೈಲ್ ಅಲ್ಲಿ ಅಂತ ಹೇಳೋದಾದ್ರು ಕೂಡ ಒಗ್ಗರಣೆನ ಲೆಸ್ ಮಾಡ್ಬೋದು, ಬೇಡ ಅಂತ ಬಿಡ್ಬೋದು.
1: ಓಕೆ, ಈ ಗೊಡ್ಗಾರ ನಾವು ಚಪಾತಿಗೂ ಬೇಕಾದ್ರೆ ಯೂಸ್ ಮಾಡ್ಬೋದು, ದೋಸೆಗೂ ಬೇಕಾದ್ರೆ ಯೂಸ್ ಮಾಡ್ಬೋದು,
0: ದೋಸೆಗೂ ಹಾಕಬಹುದು. ಸೊ ಎಮರ್ಜೆನ್ಸಿ ಮಸಾಲ ದೋಸೆಗೆ ಒಳಗಡೆ ಎಲ್ಲ ಹಾಕಿರ್ತಾರೆ ಅದನ್ನ ಕೂಡ ಬಳಸ್ಕೋಬಹುದು ನಾವು. ಸೊ ಇದಕ್ಕೆ ನಾವು ಬಿಸಿ ಬಿಸಿ ರೊಟ್ಟಿ ಹಿಟ್ಟನ್ನ ತಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಅದ್ರ ಮೇಲೆ ಒಂದಷ್ಟು ಬೆಣ್ಣೆನೋ ತುಪ್ಪನೋ ಹಾಕಿ ಅದ್ರ ಮೇಲೆ ಈ ಗೊಡ್ಗಾರ ಹಾಕಿ ರೊಟ್ಟಿ ಪೂರ್ತಿ ಸವರ್ಕೊಂಡು ತಿಂತ ಜೊತೆಗೆ ಬೇಕು ಅನ್ನೋರು ಖಾರ ಅಂತ ಅನ್ಸಿದ್ರೆ ಸೈಡ್ ಅಲ್ಲಿ ಮೊಸರು ಕೂಡ ಇಟ್ಕೋಬಹುದು. ಆ ಮೊಸರು ಕಾಂಬಿನೇಷನ್ ಅಲ್ಲಿ ಆಹಾ, ಬಿಸಿ ಬಿಸಿ ಅಮ್ಮ ಮಾಡ್ಕೊಡ್ತಿರ್ತಾರೆ, ಈ ಕಡೆ ಮಕ್ಕಳು ಎಂಜಾಯ್ ಮಾಡ್ಕೊತಾರೆ ಅಂತ ಇದ್ರೆ.
1: ಮೇಡಮ್, ಒಂದ್ ಸಂದೇಶ ಬಂದಿದೆ, ಏನ್ ಮಾಡ ನೀವ್ ಹೇಳ್ತಾ ಇರೋದ್ ಕೇಳಿಸ್ಕೊತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ಅಂತ.
0: ಹೌದು, ಇವಾಗ ನಾನ್ ಮಾಡ್ಕೊಂಡು ತಿಂದಿರ್ತೀನಿ, ಬಟ್ ನನ್ಗೂ ಈಗ ಹೇಳುವಾಗ ನನ್ಗೂ ಬಾಯಲ್ಲಿ ನೀರ್ ಬರ್ತಾ ಇದೆ
1: ಮಾಡ್ಬೇಕು
0: ಅಂತ. ಹೌದು, ಅಷ್ಟು ರುಚಿಯಾಗಿರುತ್ತೆ. ಇನ್ನು ಹಳ್ಳಿ ಸ್ಟೈಲ್ ಅಲ್ಲಿ ಒಲೆಲ್ ಮಾಡ್ತಾರಲ್ಲ ಸೌದೆ ಒಲೆಲಿ, ಅದಂತೂ ಅಲ್ಟಿಮೇಟ್ ಆಗಿರುತ್ತೆ ಖಂಡಿತ. ಸೌದೆ ಒಲೆ ಇರೋರೆಲ್ಲ ಖಂಡಿತ ಸೌದೆ ಒಲೆಲೇ ಅಡ್ಗೆ ಮಾಡ್ಕೊಂಡ್ ತಿಂದ್ರೆ ಇನ್ನಷ್ಟು ರುಚಿಯನ್ನ ಹೆಚ್ಚುತ್ತೆ. ಹಾಗಾಗಿ ಇರೋರೆಲ್ಲ ಬಳಸಿ.
1: ಮತ್ತೊಬ್ಬ ಸ್ನೇಹಿತರು ಹೇಳ್ತಾ ಇದಾರೆ, ಇದನ್ನ ಒಂದ್ 6-7 ತಿಂಗಳಾಗಿತ್ತು ಮೇಡಮ್ ಗೊಡ್ಗಾರ ಮಾಡಿ ಮನೇಲಿ. ನೀವ್ ಇವತ್ತು ಹೇಳಿದಿರ, ನಮ್ಮೂರಲ್ಲಿ ಫುಲ್ ಮೋಡ ಕವಿದ ವಾತಾವರಣ ಇದೆ, ಬೆಳಗ್ಗೆ ಸೋನೆ ಮಳೆ ಬಂದ್ ಹೋಯ್ತು, ಈಗ ಸಂಜೆ ನಾನು ಅದನ್ನೇ ಮಾಡ್ತೀನಿ ಮನೆಗೆ ಹೋಗಿ ಅಂತ ಸ್ನೇಹಿತರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ.
0: ನೋಡಿ ಎಷ್ಟು ಅವ್ರ ಎಕ್ಸೈಟ್ ಆಗಿದ್ದಾರೆ ಅಂದ್ರೆ, ಮರ್ತು ಹೋಗ್ಬಿಟ್ಟಿದ್ರೇನೋ ಒಂದ್ಸಲ ಮಾಡ್ಕೊಂಡಿದೆ. ಸೊ ಎಲ್ಲರೂ ಈ ರೆಸಿಪಿನ ಮಾಡ್ಕೊಂಡು ತಿಂದೇ ಇರ್ತಾರೆ. ಆದ್ರೂ ಯಾರಾದ್ರೂ ಏನಾದ್ರು ಹೇಳಿದ್ರೆ ಅಥವಾ ಯಾರ ಮನೇಲಾದ್ರೂ ಮಾಡಿದಾರೆ ಅಂತ ಗೊತ್ತಾದ್ರೆ ಖಂಡಿತ ಆಸೆ ಅಂತೂ
1: ಬಂದೇ ಬರುತ್ತೆ. ಹೌದು
0: ಹೌದು, ಇನ್ ಈವ್ನಿಂಗ್ ಟೈಮ್ ಅಲ್ಲಂತೂ ಆರಾಮ್ಸೆ ಮಾಡ್ಕೊಂಡು ತಿನ್ಬಹುದು, ಖುಷಿ ಆಗುತ್ತೆ.
1: ಮತ್ತೆ ಗೊಡ್ಗಾರನ್ನ ಜಾಸ್ತಿ ದಿನಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬಹುದು ಅಲ್ವಾ?
0: ಹೌದು ಹೌದು, ಸ್ಟೋರ್ ಮಾಡ್ಬೋದು, ಫ್ರಿಡ್ಜ್ ಇರೋರು ಅದರಲ್ಲೂ ಬಳಸ್ಬೋದು. ಇಲ್ಲಾಂದ್ರೆ ಅವಾಗೆಲ್ಲ ಹಳ್ಳಿ ಸ್ಟೈಲ್ ಅಲ್ಲೆಲ್ಲ ಮಾಡೋರೆಲ್ಲ ಹಳ್ಳಿ ಕಡೆ ಫ್ರಿಡ್ಜ್ ಇಲ್ಲ ಅಂದ್ರು ಒಂದಷ್ಟು ಒಂದೆರಡು ದಿನ ಆತರನಾರು ಬಳಸೋದಕ್ಕೆ ಒಂದ್ ಸ್ವಲ್ಪ ಹೆಚ್ಚಿಗೆ ಉಳಿದಿದ್ರೆ ಬಳಸೋರು ಇಟ್ಕೊಂಡು ಹಾಗೆ ಬಾಕ್ಸ್ ಅನ್ನ ಹಾಕಿ.
1: ಚೈತ್ರ, ನೀವು ಎಷ್ಟು ಆಫನ್ ಯಾವ ಯಾವಾಗ ವಾರಕ್ಕೆ ಎಷ್ಟು ಸಲ ಮಾಡ್ತೀರಾ ಈ ಗೊಡ್ಗಾರ?
0: ನಮ್ಮನೆ ಎಲ್ರಿಗೂ ಫೇವ್ರೇಟ್ ರೊಟ್ಟಿ ಗೊಡ್ಗಾರ ಅಂದ್ರೆ ಅಲ್ಲಿ ಸಿದಾ. ನಾನ್ ಬೇರೆ ಚೆನ್ನಾಗಿ ಹಾಕ್ತೀನಿ ತೆಳ್ಳಗೆ ರೊಟ್ಟಿನ. ಸೊ ಎಲ್ಲ ನಮ್ಮನೇಲಿ ಗಂಡ್ಮಕ್ಳೆಲ್ಲ 3-4 ರೊಟ್ಟಿನ ತಿಂದ್ಬಿಡ್ತಾರೆ ಭರ್ಜರಿಯಾಗಿ ಎಂಜಾಯ್ ಮಾಡ್ಕೊಂಡು, ಖುಷಿ ಆಗತ್ತೆ. ಯಾಕೆಂದ್ರೆ ನಮ್ಗೆ ಟೈಮ್ ಸಿಕ್ಕತ್ತೆ, ಆ ಟೈಮ್ ಸಿಕ್ಕಾಗ ನಾವು ಅವ್ರಿಗೆ ಇಷ್ಟ ಆದಂತ ತಿಂಡಿಗಳನ್ನ ಮಾಡ್ಕೊಡೋದು ನನ್ಗೆ ಇನ್ನೂ ಖುಷಿ ಕೊಡುತ್ತೆ.
1: ಹೌದು ಹೌದು ಹೌದು. ಸೊ ರೀಸೆಂಟ್ ಆಗಿ ಯಾವಾಗ ಮಾಡಿದ್ರಿ ಈ ಗೊಡ್ಗಾರನ?
0: ರೀಸೆಂಟ್ ಆಗಿ ಲಾಸ್ಟ್ ಮಂಡೆ ಮಾಡಿದ್ದೆ ನಾನು.
1: ಮಂಡೆ? ಓಕೆ ಓಕೆ ಓಕೆ.
0: ಮಂಡೆ ಮಾಡಿದ್ವಿ ಅಂದ್ರೆ ನಮ್ಮನೆ ಸ್ವಲ್ಪ ಕೊಲೀಗ್ಸ್ ಎಲ್ಲ ಬಂದಿದ್ರು, ಕಸಿನ್ಸ್ ಎಲ್ಲ ಬಂದಿದ್ರು. ಸೊ ಈವ್ನಿಂಗ್ ಟೈಮ್ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಿದ್ವಲ್ಲ, ಹಂಗಾಗಿ ಎಲ್ರಿಗೂ ಫೇವ್ರೇಟ್ ಅದು. ಬಿಸಿಯಾಗಿ ಎಲ್ಲ ಮಾಡ್ಕೊಂಡು ಭರ್ಜರಿ ಬ್ಯಾಟಿಂಗ್ ಮಾಡಿದ್ವಿ ನಾವು.
1: ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್ ಚೈತ್ರ, ಇಂಥ ಟೇಸ್ಟಿ ಆಗಿರೋ ರೆಸಿಪಿನ ನಮ್ ಜೊತೆ ಹಂಚಿಕೊಂಡಿದ್ದಕ್ಕೆ, ಹಾಗೆ ನಮ್ಮ ಬಾಯಲ್ಲಿ ನೀರ್ ಬರ್ಸಿದ್ದು.
0: ಥ್ಯಾಂಕ್ ಯು ಸೋ ಮಚ್,
1: ಖಂಡಿತ ಇಷ್ಟ ಆಗಿದೆ. ನಮ್ಮ ಬಾಯಲ್ಲಿ ನೀರ್ ಬರ್ಸಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್.
0: ಓಕೆ ಶೋರ್, ಎಲ್ಲರೂ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ
1: ಮಾಡಿ. ಬಾಯ್ ಬಾಯ್. ಇದಾಗಿತ್ತು ಇವತ್ತಿನ ಕರಿಯಲ್ಲಿ ಕರಿಚಯ ವಿಶೇಷ. ನಮ್ಮ ಆರ್ಸಿ ಚೈತ್ರ ಅವರೇ ಭಾಗವಹಿಸಿದ್ರು, ನಿಮ್ಗಾಗಿ ಒಂದು ಸ್ಪೆಷಲ್ ರೆಸಿಪಿನ ಹಂಚ್ಕೊಂಡ್ರು ಕರಿಯಲ್ಲಿ ಕರಿಚಲಿ. ಹಾಗೆ ನಿಮ್ ಜೊತೆ ಆಗಿದ್ದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥು. ಸಮಯ ಆಗ್ತಾ ಇದೆ 1:10. ಈಗ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ, ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. 4 ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ. 10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಲ್ಲ, ಬದಲಿಗೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರೀ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿದೆ ಎಂದು ತಿಳಿಸಿದರು.
1: ದುನಿಯಾ ಭಾರತ ಯುವಾಓ ಔರ್ ಭಾರತ ಕಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಕೋ ಲೇಕರ್ ಬಹುತ್ ಉತ್ಸಾಹಿತ ಹೈ. ಆಜ್ ದುನಿಯಾ ಭಾರತ ಕಿ ವಿಕಾಸ ಯಾತ್ರಾ ಕಾ ಹಿಸ್ಸಾ ಬನ್ನಾ ಚಾಹತಿ ಹೈ. ಭಾರತ ಭಿ ದುನಿಯಾ ಕೆ ಅಲಗ್ ಅಲಗ್ ದೇಶೋ ಕೆ ಸಾಥ್ ಪಾರ್ಟ್ನರ್ಶಿಪ್ ಕರ್ ರಹಾ ಹೈ. ಇಸ್ಕಾ ಉದ್ದೇಶ ಯಹೀ ಹೈ ಕಿ ಭಾರತ ಕೆ ಯುವಾಓ ಕೋ ಅವಸರ ಮಿಲೆ, ರೋಜಗಾರ ಮಿಲೆ, ಉನ್ಕಾ ಸಾಮರ್ಥ್ಯ ಖಿಲ್ ಉಠೆ. ಸಾಥ್ ಸಾಥ್ ಮೈ ಚಾಹತಾ ಹೂ ಮೇರೆ ದೇಶ್ ಕೆ ನೌಜವಾನೋ ಕೋ ಗ್ಲೋಬಲ್ ಎಕ್ಸ್ಪೋಜರ್ ಭಿ ಮಿಲೆ.
0: ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ 4 ದಿನಗಳ ಅಧಿಕೃತ ಭಾರತ ಪ್ರವಾಸಕ್ಕಾಗಿ ಇಂದು ಕೋಲ್ಕತ್ತಾಗೆ ಆಗಮಿಸಿದರು. ಕೋಲ್ಕತ್ತಾ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಅವರನ್ನು ಭಾರತಕ್ಕೆ ಅಮೆರಿಕ ರಾಯಭಾರಿ ಸರ್ಗಿಯೋ ಗಾರ್ ಬರಮಾಡಿಕೊಂಡರು. ಕೋಲ್ಕತ್ತಾಗೆ ಬಂದಿಳಿದ ನಂತರ ವಿದೇಶಾಂಗ ಕಾರ್ಯದರ್ಶಿಯವರು ನಗರದಲ್ಲಿರುವ ಸೆಂಟ್ ತೆರೇಸಾ ಅವರ ಮಿಷನರೀಸ್ ಆಫ್ ಚಾರಿಟಿಯ ಪ್ರಧಾನ ಕಚೇರಿಯಾದ ಮದರ್ ಹೌಸ್ ಮತ್ತು ಮಕ್ಕಳ ಪಾಲನಾ ಕೇಂದ್ರಕ್ಕೆ ಭೇಟಿ ನೀಡಿದರು. ವಿದೇಶಾಂಗ ಕಾರ್ಯದರ್ಶಿಯಾಗಿ ಭಾರತಕ್ಕೆ ಇದು ಅವರ ಮೊದಲ ಭೇಟಿಯಾಗಿದೆ. ನವದೆಹಲಿಗೆ ತೆರಳಲಿರುವ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಲಿದ್ದು, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರವಾಸದ ಅಂಗವಾಗಿ ಅವರು ಆಗ್ರಾ ಮತ್ತು ಜೈಪುರ ನಗರಗಳಿಗೂ ಭೇಟಿ ನೀಡಲಿದ್ದಾರೆ. ಇದೇ 26ರಂದು ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಮಾರ್ಕೋ ರೂಬಿಯೋ ಪಾಲ್ಗೊಳ್ಳಲಿದ್ದಾರೆ. ಆಸ್ಟ್ರೇಲಿಯಾದ ಪೆನ್ನಿ ವಾಂಗ್ ಮತ್ತು ಜಪಾನ್ನ ತೋಶಿಮಿತ್ಸು ಮೊಟಗಿ ಭಾಗವಹಿಸಲಿರುವ ಈ ಸಭೆಯಲ್ಲಿ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯದ ಮುನ್ನೋಟ ಹಾಗೂ ಜಾಗತಿಕ ವಿದ್ಯಮಾನಗಳ ಕುರಿತು ಚರ್ಚಿಸಲಾಗುವುದು ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ತೈಲ ಬೆಲೆಗಳನ್ನು ಪುನಃ ಏರಿಸಲಾಗಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಇಂದು ಪ್ರತಿ ಲೀಟರ್ಗೆ ಗರಿಷ್ಠ 91 ಪೈಸೆಗಳವರೆಗೆ ಹೆಚ್ಚಿಸಲಾಗಿದೆ. ಇದು ಕಳೆದ 10 ದಿನಗಳ ಅವಧಿಯಲ್ಲಿ ಆಗಿರುವ 3ನೇ ದರ ಏರಿಕೆಯಾಗಿದೆ. ಈ ನೂತನ ಪರಿಷ್ಕರಣೆಯ ನಂತರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ 87 ಪೈಸೆ ಹೆಚ್ಚಳವಾಗಿ ಪ್ರತಿ ಲೀಟರ್ಗೆ 99.51 ರೂಪಾಯಿ ತಲುಪಿದೆ. ಹಾಗೆಯೇ ಡೀಸೆಲ್ ದರವೂ ಪ್ರತಿ ಲೀಟರ್ಗೆ 92.49 ರೂಪಾಯಿಯಾಗಿದೆ. ಈ ನಡುವೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಿಲ್ಲ ಎಂದು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಗ್ರಾಹಕರು ಮತ್ತು ಸಾರ್ವಜನಿಕರಿಗೆ ಭರವಸೆ ನೀಡಿದೆ. ಈ ಕುರಿತು ಅಧಿಕೃತ ಪ್ರಕಟಣೆ ಹೊರಡಿಸಿರುವ ತೈಲ ಮಾರುಕಟ್ಟೆ ಕಂಪನಿ, ಪ್ರಸ್ತುತ ಕೆಲವು ನಿರ್ದಿಷ್ಟ ಇಂಧನ ಮಾರಾಟ ಕೇಂದ್ರಗಳಲ್ಲಿ ಕಂಡುಬಂದಿರುವ ಪರಿಸ್ಥಿತಿಯು ಕೇವಲ ಸ್ಥಳೀಯ ಹಾಗೂ ಅತ್ಯಂತ ತಾತ್ಕಾಲಿಕ ಸ್ವರೂಪದ್ದಾಗಿದೆ ಎಂದು ತಿಳಿಸಿದೆ. ಕೆಲವು ಆಯ್ದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಬೇಡಿಕೆ ಮತ್ತು ಪೂರೈಕೆಯ ನಡುವೆ ಉಂಟಾಗಿರುವ ಅಸಮತೋಲನ ಹಾಗೂ ಮಾರಾಟದ ವಿನ್ಯಾಸದಲ್ಲಿನ ಮರುಹಂಚಿಕೆಯಿಂದಾಗಿ ಇಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದು

0: ಕಂಪನಿ ಸ್ಪಷ್ಟಪಡಿಸಿದೆ. ದೇಶಾದ್ಯಂತ ಹೊಂದಿರುವ ತನ್ನ 42,000 ಅಧಿಕ ಇಂಧನ ಮಾರಾಟ ಕೇಂದ್ರಗಳ ಬೃಹತ್ ಜಾಲದಲ್ಲಿ ಅತ್ಯಂತ ಕಡಿಮೆ ಸಂಖ್ಯೆಯ ಕೇಂದ್ರಗಳಲ್ಲಿ ಮಾತ್ರ ಇಂತಹ ಸಮಸ್ಯೆಯಾಗಿದೆ ಎಂದು ತೈಲ ಕಂಪನಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉತ್ತರ ಚೀನಾದ ಶಾಂಗ್ಸಿ ಪ್ರಾಂತ್ಯದಲ್ಲಿನ ಕಲ್ಲಿದ್ದಲು ಗಣಿಯೊಂದರಲ್ಲಿ ಸಂಭವಿಸಿದ ಭೀಕರ ಅನಿಲ ಸ್ಫೋಟ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 82 ಏರಿಕೆಯಾಗಿದ್ದು 9 ಕಾರ್ಮಿಕರು ಗಣಿಯೊಳಗೆ ಸಿಕ್ಕಿಕೊಂಡಿದ್ದಾರೆ. ನಿನ್ನೆ ಶಾಂಗ್ಸಿ ಪ್ರಾಂತ್ಯದ ಲಿಯುಶನ್ಯು ಕಲ್ಲಿದ್ದಲು ಗಣಿಯಲ್ಲಿ ಈ ಅಪಘಾತ ಸಂಭವಿಸಿದ್ದು, ರಕ್ಷಣೆಗಾಗಿ ಚೀನಾ ಸರ್ಕಾರ 345 ಸಿಬ್ಬಂದಿಯನ್ನೊಳಗೊಂಡ 6 ರಾಷ್ಟೀಯ ಗಣಿ ತುರ್ತು ರಕ್ಷಣಾ ತಂಡಗಳನ್ನು ನಿಯೋಜಿಸಿದೆ. ಘಟನೆಗೆ ಸಂಬಂಧಿಸಿದಂತೆ ಗಣಿ ಕಂಪನಿಯು ಅಧಿಕಾರಿಯೊಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಗಣಿಯೊಳಗೆ ಸಿಲುಕಿರುವವರ ರಕ್ಷಣೆಗೆ ಮತ್ತು ಗಾಯಗೊಂಡಿರುವ 100 ಹೆಚ್ಚು ಜನರಿಗೆ ಸೂಕ್ತ ಚಿಕಿತ್ಸೆ ನೀಡಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಹಾಗೂ ಘಟನೆಯ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶ ನೀಡಿದ್ದಾರೆ. May 3 ನಡೆದು ಬಳಿಕ ರದ್ದಾಗಿದ್ದ ನೀಟ್ ಯುಜಿ 2026 ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ಶುಲ್ಕ ಮರುಪಾವತಿ ಪ್ರಕ್ರಿಯೆಗೆ ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಚಾಲನೆ ನೀಡಿದೆ. ಪರೀಕ್ಷೆಗೆ ಹಾಜರಾಗಿದ್ದ ಅಭ್ಯರ್ಥಿಗಳು ತಮ್ಮ ಪರೀಕ್ಷಾ ಶುಲ್ಕವನ್ನು ಮರಳಿ ಪಡೆಯುವುದಕ್ಕಾಗಿ ಅಧಿಕೃತ ಜಾಲತಾಣದಲ್ಲಿ ಬ್ಯಾಂಕ್ ಖಾತೆ ವಿವರಗಳನ್ನು ಸಲ್ಲಿಸಲು ಇದೇ 27 ಕಾಲಾವಕಾಶ ನೀಡಲಾಗಿದೆ. ಅಭ್ಯರ್ಥಿಗಳು ನೀಟ್ ಪೋರ್ಟಲ್ಗೆ ಲಾಗಿನ್ ಆಗಿ ಖಾತೆದಾರರ ಹೆಸರು, ಬ್ಯಾಂಕ್ ಹೆಸರು, ಖಾತೆ ಸಂಖ್ಯೆ ಮತ್ತು IFSC ಕೋಡ್ ವಿವರಗಳನ್ನು ಭರ್ತಿ ಮಾಡಬೇಕಾಗುತ್ತದೆ. ಮಾಹಿತಿಯ ನಿಖರತೆಗಾಗಿ ರದ್ದುಪಡಿಸಿದ ಚೆಕ್ನ ಸ್ಕ್ಯಾನ್ ಪ್ರತಿಯನ್ನು ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಒಮ್ಮೆ ಸಲ್ಲಿಸಿದ ಬ್ಯಾಂಕ್ ವಿವರಗಳನ್ನು ಅಂತಿಮವೆಂದು ಪರಿಗಣಿಸಲಾಗುವುದು ಮತ್ತು ನಂತರ ಯಾವುದೇ ತಿದ್ದುಪಡಿಗೆ ಅವಕಾಶವಿರುವುದಿಲ್ಲ ಎಂದು NTA ಸ್ಪಷ್ಟಪಡಿಸಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬ್ರಿಕ್ಸ್ ಮಹಿಳಾ ಕಾರ್ಯಕಾರಿ ಗುಂಪಿನ 2 ಪೂರ್ವ ಸಿದ್ದತಾ ಸಭೆಯನ್ನು ನಿನ್ನೆ ಆಯೋಜಿಸಿತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಅನಿಲ್ ಮಲಿಕ್ ವರ್ಚುಯಲ್ ಮೂಲಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಭಾಗವಹಿಸಿದ್ದ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಬಹುಪಕ್ಷೀಯ ಸಹಯೋಗವನ್ನು ಬಲಪಡಿಸುವ ಕುರಿತು ತಮ್ಮ ಅನಿಸಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಪ್ರಮುಖವಾಗಿ ಮಹಿಳೆಯರ ಡಿಜಿಟಲ್ ಮತ್ತು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ಉದ್ಯಮಶೀಲತೆಗಾಗಿ ಸಾಮರ್ಥ್ಯ ವೃದ್ಧಿ ಚೌಕಟ್ಟು ಸೇರಿದಂತೆ ಪ್ರಮುಖ ಆದ್ಯತೆಯ ಕ್ಷೇತ್ರಗಳಲ್ಲಿ ಒಮ್ಮತ ಮೂಡಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಯು 12 ತರಗತಿಯ ಬೋರ್ಡ್ ಪರೀಕ್ಷೆಗಳ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಮಾಡಿದ ನಕಲು ಪ್ರತಿಯನ್ನು ಪಡೆಯಲು ನಿಗದಿಪಡಿಸಿದ ಕೊನೆಯ ದಿನಾಂಕವನ್ನು ನಾಳೆಯವರೆಗೆ ವಿಸ್ತರಿಸಿದೆ. ಈ ಹಿಂದೆ ನಿಗದಿಪಡಿಸಲಾಗಿದ್ದ ವೇಳಾಪಟ್ಟಿಯಂತೆ ನಕಲು ಪ್ರತಿಗಳನ್ನು ಪಡೆಯಲು ಇಂದು ಕೊನೆಯ ದಿನವಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸಿಬಿಎಸ್ಇ ಅಧಿಕೃತ ಜಾಲತಾಣಕ್ಕೆ ತಾಂತ್ರಿಕ ಅಡಚಣೆ ಉಂಟಾದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಮಂಡಳಿ ತಿಳಿಸಿದೆ. ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಗಳನ್ನು ಪಡೆದ ನಂತರ ವಿದ್ಯಾರ್ಥಿಗಳು ಅಂಕಗಳ ಮರುಪರಿಶೀಲನೆ ಅಥವಾ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿ ಸಲ್ಲಿಸಲು 2 ದಿನಗಳ ಕಾಲಾವಕಾಶವಿರಲಿದೆ ಎಂದು ಮಂಡಳಿ ಸ್ಪಷ್ಟಪಡಿಸಿದೆ. ಬಿಹಾರದಲ್ಲಿ ಮುಂಬರುವ 5 ವರ್ಷಗಳಲ್ಲಿ ಒಟ್ಟು 1,00,000 ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಬಿಹಾರ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ತಿಳಿಸಿದ್ದಾರೆ. ಶಿಕ್ಷಣ ಇಲಾಖೆಯೊಂದಿಗಿನ ಉನ್ನತ ಮಟ್ಟದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮಗೊಳಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಕನಿಷ್ಠ 20,000 ಶಿಕ್ಷಕರನ್ನು ಕಡ್ಡಾಯವಾಗಿ ನೇಮಕ ಮಾಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಇನ್ನು ಮುಂದೆ ರಾಜ್ಯದಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಪ್ರತಿ ವರ್ಷ ಜುಲೈ ತಿಂಗಳಿನಲ್ಲಿಯೇ ಅಧಿಕೃತ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ T20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜಯಂಟ್ಸ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಸೆಣಸಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ಹೈದರಾಬಾದ್ನಲ್ಲಿ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು 55 ರನ್ಗಳಿಂದ ಮಣಿಸಿತು. ಸೋಲಿನ ನಡುವೆಯೂ ಉತ್ತಮ ನೆಟ್ ರನ್ ರೇಟ್ ಆಧಾರದ ಮೇಲೆ RCB ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಾಗರಿಕರ ಜೀವನ ಸುಧಾರಣೆಗೆ ಸರ್ಕಾರಿ ಉದ್ಯೋಗಗಳು ಪ್ರಮುಖ ಮಾಧ್ಯಮ. ಉದ್ಯೋಗ ಮೇಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ನಾಲ್ಕು ದಿನಗಳ ಭಾರತ ಭೇಟಿಗಾಗಿ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಕೋಲ್ಕತ್ತಾಗೆ ಆಗಮನ.

10 ದಿನಗಳಲ್ಲಿ 3ನೇ ಬಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಅನಿಲ ಕೊರತೆ ಇಲ್ಲದಿರುವುದಾಗಿ ಇಂಡಿಯನ್ ಆಯಿಲ್ ಸಂಸ್ಥೆ ಭರವಸೆ. ಉತ್ತರ ಚೀನಾದ ಗಣಿಯೊಂದರಲ್ಲಿ ಅನಿಲ ಸ್ಫೋಟ ದುರಂತ, 82ಕ್ಕೇರಿದ ಮೃತರ ಸಂಖ್ಯೆ, ರಕ್ಷಣಾ ಕಾರ್ಯಾಚರಣೆ ಪ್ರಗತಿಯಲ್ಲಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಇಂದು ಲಕ್ನೋ ಸೂಪರ್ ಜೈಂಟ್ಸ್ ಪಂಜಾಬ್ ಕಿಂಗ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ. ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ ಹಾ ಗೊಡ್ಡಗಾರ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕಾಗಿ. ನೀವು ಕೂಡ ಪ್ರತಿದಿನ ಪಾರ್ಟಿಸಿಪೇಟ್ ಮಾಡಬಹುದು. ಕರೆಗೊಂದು ಕೈರುಚಿಯಲ್ಲಿ ಖಂಡಿತ ತಪ್ಪದೆ ನಾಳೆನೋ ನಾಡಿದ್ದು ಅಥವಾ ಯಾವತ್ತಾದರೂ ಕರೆ ಮಾಡಿ ನಿಮ್ಮಿಷ್ಟದ ರೆಸಿಪಿಯನ್ನು ಹಂಚ್ಕೋಬಹುದು. ಗೊತ್ತೇ ಇದೆಯಲ್ಲ ದೂರವಾಣಿ ಸಂಖ್ಯೆ 0802228106 ದಿನ ಕರೆ ಮಾಡಿ, ನಿಮ್ಮಿಷ್ಟದ ರೆಸಿಪಿಯನ್ನು ನೀವು ಹಂಚಿಕೊಳ್ಳಿ. ಈಗ ಕೇಳೋಣ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮೊಂದನುಂ ದೈವ ಬಿಡದು. ಫಲವೇನು ಹೆಣಗಾಡಿ ಹೋರಾಡಿ ಧರೆಯೊಳಗೆ ಸಲಿಸದೊಂದನು ಮೊಂದನುಂ ದೈವ ಬಿಡದು. ಹೊಲಸೆಲ್ಲ ವೆಲ್ಲಪಾಳ್ ಬಾಳ್ಗೆ ತಳಹದಿ ಇಲ್ಲ ಗಲಿಬಿಲಿ ಇದೆನಬೇಡ ಮಂಕುತಿಮ್ಮ. ಹೊಲಸೆಲ್ಲ ವೆಲ್ಲಪಾಳ್ ಬಾಳ್ಗೆ ತಳಹದಿ ಇಲ್ಲ ಗಲಿಬಿಲಿ ಇದೆನಬೇಡ ಮಂಕುತಿಮ್ಮ.

ಬದುಕಿನಲ್ಲಿ ವ್ಯರ್ಥ ಹೋರಾಟಕ್ಕೆ ಫಲ ಸಿಕ್ಕದು. ದೈವವು ಮಾತ್ರ ತನ್ನ ಇರಾದೆಗೆ ಅನುಗುಣವಾಗಿ ಎಲ್ಲವನ್ನೂ ಮಾಡುತ್ತದೆ. ಎಲ್ಲ ಜಾಗವೂ ಕೊಳಕಾಗಿದೆ, ಈ ಬದುಕಿಗೆ ತರ್ಕವಿಲ್ಲ ಎನ್ನಬಾರದು. ಏಕೆಂದರೆ ಬದುಕಿನ ಸ್ವರೂಪವೇ ಅಂತಹದು. ಬದುಕು ಅನ್ನೋದು ಮತ್ತೆ ಮತ್ತೆ ಡಿ ವಿ ಜಿ ಹೇಳೋ ಹಾಗೆ ಒಂದು ಹೋರಾಟ. ಹೇಳದಿರು ಹೋರಾಡಿ ಫಲವಿಲ್ಲವೆಂದು ಅನ್ನೋದು ಒಂದು ಕವಿವಾಣಿ. ಬದುಕಿನ ಹೋರಾಟ ಅಂದರೆ ಏನು? ಮತ್ತೆ ನಾವು ನೆನಪಿಸ್ಕೊಳ್ಬೇಕಾದದ್ದು, ಈ ಹೋರಾಟ ಅನ್ನೋದು ಯಾವುದರ ವಿರುದ್ಧವಾಗಿಯೋ, ಯಾವುದನ್ನು ಮಣಿಸಬೇಕು ಅನ್ನೋ ಕಾರಣದಿಂದಲೋ ಅನ್ನುವ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಆದರೆ ಕವಿ ಇಲ್ಲಿ ನಂಬಿಕೊಂಡಿರೋದು, ಬದುಕು ಹೋರಾಟವಾದರೂ ಕೂಡ ಆ ಹೋರಾಟದ ಫಲಾಫಲಗಳು ತನಗೆ ಸೀಮಿತವಾಗಿರೋದಲ್ಲ, ಅದನ್ನು ನಿರ್ಧರಿಸುವಂತಹ ಬೇರೆ ಯಾವುದೋ ಒಂದು ಶಕ್ತಿ ಇದೆ ಅನ್ನೋದನ್ನು. ಮತ್ತು ನಾವು ಹಿಂದಿನ ಅನೇಕ ವ್ಯಾಖ್ಯಾನಗಳ ಕಡೆಗೆ ಗಮನ ಹರಿಸಬೇಕಾಗತ್ತೆ. ಹಾಗಂದಾಕ್ಷಣ ಮನುಷ್ಯನ ಹೋರಾಟಕ್ಕೆ ಬೆಲೆ ಇಲ್ಲವೇ? ಯಾಕೆಂತಂದರೆ ಫಲಾಫಲಗಳೆಲ್ಲ ಯಾವುದೋ ಒಂದು ಶಕ್ತಿ ನಿಯಂತ್ರಿಸ್ಬಿಡುತ್ತೆ ಅಂತಂದರೆ, ಹಾಗಾದ್ರೆ ನಾನು ಹೋರಾಡಿ ಫಲವೇನು ಅನ್ನುವ ನಿರಾಶೆ ಮೂಡುವುದು ಸಹಜ. ನಮಗೆ

ಸಾಮಾನ್ಯ ಬದುಕಿನಲ್ಲಿ ಎಷ್ಟೋ ಸಲ ಏನಾಗುತ್ತೆ ಅಂತಂದರೆ, ನನ್ನ ಪ್ರಯತ್ನಕ್ಕಿಂತ ಕಡಿಮೆ ಪ್ರಯತ್ನ ಮಾಡಿರುವ ವ್ಯಕ್ತಿಗೆ ಹೆಚ್ಚು ಸುಲಭವಾಗಿ ಗೆಲುವು ಸಿಕ್ಕುತ್ತೆ, ಆದರೆ ನನಗೆ ಅಷ್ಟೊಂದು ಕಷ್ಟಪಟ್ಟಿದ್ದರೂ ಕೂಡ ಈ ಗೆಲುವು ಸಿಕ್ಕೋದಿಲ್ವಲ್ಲ ಅನ್ನೋಂತಹ ನಿರಾಶೆ ಕಾಡುತ್ತೆ. ಆದರೆ ಎಷ್ಟೋ ಸಲ ನಮ್ಮ ಕೆಲವು ಕವಿಗಳು ನಮ್ಮನ್ನು ಎಚ್ಚರಿಸಿದ್ದಾರೆ, ನಾವು ತಕ್ಕದಲ್ಲದ ಯಶಸ್ಸನ್ನು ಪಡೆದರೆ ಅದು ನಿಜವಾದ ಯಶಸ್ಸು ಆಗೋದಿಲ್ಲ ಅಂತ. ಅಂದರೆ ಯಾವ ಕೆಲಸವನ್ನು ಮಾಡಿದ್ರೆ ನಮಗೆ ಯಶಸ್ಸು ಬರಬೇಕೋ ಅಂತಹ ಕೆಲಸವನ್ನು ಮಾಡಿ ಪಡೆಯುವ ಯಶಸ್ಸು ಶ್ರೇಯಸ್ಕರವಾದದ್ದೇ ಹೊರತು ಹೇಗೋ ಯಶಸ್ಸನ್ನು ಪಡೆಯುವುದಲ್ಲ. ಯಶಸ್ಸು ಮುಖ್ಯ ಅಲ್ಲ, ಮಾಡುವ ಪ್ರಯತ್ನ ನಮಗೆ ಮುಖ್ಯ. ಬದುಕು ಅನ್ನೋದು ಒಂದು ಪರೀಕ್ಷೆಯೇ ತಾನೆ, ಹೋರಾಟ ಅಂದರೆ ಪರೀಕ್ಷೆಯೇ. ಆ ಪರೀಕ್ಷೆ ಹೇಗಿರಬೇಕು ಅಂತಂದರೆ, ನಾವು ನೇರವಾಗಿ ಹೋಗಿ ಅದನ್ನು ಎದುರಿಸಬೇಕೇ ಹೊರತು ಗುರಿಯನ್ನು ಮುಟ್ಟೋದೇ ಮುಖ್ಯ ಅಲ್ಲ.

ಸುಡಿಯ ದೈವವೆಲ್ಲವನು ದಹಿಸುತ್ತಿರೆ, ದಂಡಧರ ನತ್ತಲೆಲ್ಲವನು ಕೆಡಹುತ್ತಿರೆ. ಕೆಂಡ ಮುಸುಡಿಯ ದೈವವೆಲ್ಲವನು ದಹಿಸುತ್ತಿರೆ, ದಂಡಧರ ನತ್ತಲೆಲ್ಲವನು ಕೆಡಹುತ್ತಿರೆ. ಮೊಂಡು ಘಾಸಿಯ ಲಾಭ ಪಿಂಡ ಮಾತ್ರವು ತಾನೆ, ಭಂಡ ಬಾಳಲೆ ನಮದು ಮಂಕುತಿಮ್ಮ. ಮೊಂಡು ಘಾಸಿಯ ಲಾಭ ಪಿಂಡ ಮಾತ್ರವು ತಾನೆ, ಭಂಡ ಬಾಳಲೆ ನಮದು ಮಂಕುತಿಮ್ಮ.

ವಿಧಿ ಬೆಂಕಿಯಂತೆ ಎಲ್ಲವನ್ನೂ ಸುಟ್ಟು ಹಾಕುತ್ತಾ ಯಮನು ಎಲ್ಲವನ್ನೂ ನಾಶ ಮಾಡುತ್ತಾ ಇರುವಾಗ ಆಗುವ ಲಾಭ ಅತ್ಯಲ್ಪ. ಹೀಗಾಗಿದ್ದರ ನಡುವೆಯೇ ಬದುಕಬೇಕಾದ ನಮ್ಮದು ಬಂಡವಾಳೇ ಸರಿ, ಬಂದುದೆಲ್ಲವನ್ನೂ ಎದುರಿಸಬೇಕು ಎನ್ನುವುದು ಈ ಪದ್ಯದ ತಾತ್ಪರ್ಯ. ಅಂದರೆ ಈ ಬದುಕಿನಲ್ಲಿ ಎಷ್ಟೋ ವೇಳೆ ನಮಗೆ ಕಾಣುವುದು ವಿನಾಶಕಾರಕ ಶಕ್ತಿ. ಆ ವಿನಾಶಕಾರಕ ಶಕ್ತಿ ನಮ್ಮ ಪ್ರಯತ್ನಶೀಲತೆಯನ್ನು ಹಾಳು ಮಾಡ್ತಾ ಇರೋವಾಗ ನಮ್ಮ ಪ್ರಯತ್ನಕ್ಕೆ ಬೆಲೆ ಏನು? ನಮ್ಮ ಪ್ರಯತ್ನ ಸಫಲವಾಗುತ್ತೆಯೇ? ನಾವು ಮಾಡಿದ ಕೆಲಸಕ್ಕೆ ಫಲ ಸಿಕ್ಕುತ್ತೆಯೇ ಅನ್ನುವ ನಿರಾಸೆ ಕವಿಯೋದು ಸಹಜ. ಆದರೆ ಬದುಕಿನ ಸ್ವರೂಪವೇ ಇಂತಹದು ಅಂತ ಹೇಳ್ತಾ ಇದ್ದಾರೆ. ಇಂತಹದು ಅಂದರೆ ಬದುಕಿನಲ್ಲಿ ಮಾಡಿದ್ದಕ್ಕೆಲ್ಲ ಫಲ ಸಿಕ್ಕೋದಿಲ್ಲ, ಎರಚಿದ ಕಾಳುಗಳೆಲ್ಲ ಪೈರಗಳಾಗೋದಿಲ್ಲ, ಗಿಡವಾಗಲ್ಲ, ಮರವಾಗಲ್ಲ, ಫಲವಾಗಲ್ಲ. ಕೆಲವು ಮಾತ್ರ ಸನ್ನಿವೇಶದ ಬಲಕ್ಕೆ ಅನುಗುಣವಾಗಿ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡು ಬೆಳೆಯುತ್ತವೆ, ದೊಡ್ಡದಾದನ್ನು ಸಾಧನೆ ಮಾಡುತ್ತೆ. ಒಂದು ರೀತಿಯಲ್ಲಿ ಈ ಬದುಕು ಬಂಡಬಾಳು ಅಂತ ಹೇಳ್ತಾ ಇದ್ದಾರೆ ಕವಿ. ಅಂದರೆ ವಸ್ತುಸ್ಥಿತಿ ಹೇಗಿರುವಾಗ ಇದಕ್ಕೆ ಫಲ ಇಲ್ಲ, ಇದು ಮಾಡಿ ಪ್ರಯೋಜನ ಇಲ್ವಾ ಅನ್ನುವಂತಹ ನಿರಾಸೆ ಬೇಡ. ಫಲಗಳು ನಮ್ಮನ್ನು ಮೀರಿರ್ತಕ್ಕಂತಹದ್ದು, ಹಾಗಾಗಿ ಬಂದದ್ದನ್ನು ಎದುರಿಸ್ತಕ್ಕಂತಹದ್ದೇ ಜೀವನದ ಮುಖ್ಯವಾದ ಉದ್ದೇಶ. ಬಂದದ್ದನ್ನು ಹೇಗೆ ಎದುರಿಸಬೇಕು ಅಂತಂದರೆ ಅದರ ಫಲಾಫಲಗಳ ಕಡೆಗೆ ಗಮನ ಹರಿಸದೆ, ಬಂದದ್ದೆಲ್ಲ ಬರಲಿ, ನಾವು ಅದನ್ನು ಎದುರಿಸುವ ಒಂದು ಛಲವನ್ನು ಇಟ್ಕೋಬೇಕು. ಅಂದರೆ

ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡುವುದೇ ಜೀವನ ಅಂತ ಒಬ್ಬ ಕವಿ ಹೇಳ್ತಾನೆ. ಎಷ್ಟೋ ಸಲ ಬದುಕು ಹೇಗಾಗ್ಬಿಡುತ್ತೆ ಅಂತಂದರೆ, ಎದುರಿಗೆ ಇರೋದನ್ನು ಬಿಟ್ಟುಬಿಟ್ಟು ಇಲ್ಲದೇ ಇದರ ಕಡೆಗೆ ಗಮನ ಹರಿಸೋ ಹಾಗಾಗುತ್ತೆ. ಆದರೆ ಆ ಇಲ್ಲದೇ ಇರೋದು ಅನ್ನೋದು ಕೂಡ ನಮ್ಮ ಕಣ್ಣೆದುರಿಗಾರು ಇರುತ್ತಲ್ಲ, ಅಂತಹ ನಮ್ಮ ಕಣ್ಣೆದುರಿಗಿರುವ ಎಷ್ಟೋ ಗುರಿಗಳನ್ನು ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವು ಹೋರಾಡಬೇಕಾಗತ್ತೆ. ಆದರೆ ಅದಕ್ಕೆ ಸಿಕ್ಕುವ ಫಲದ ಬಗ್ಗೆ ನಮಗೆ ಬಹಳ ಹೆಚ್ಚು ಆಸೆ ಇರಬಾರ್ದು ಅಥವಾ ನೆಚ್ಚಿಕೆ ಇರಬಾರ್ದು.

0: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
1: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
2: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
3: ನಿಕ್ಷಯ ಮಿತ್ರ ಯೋಜನೆಯಡಿ ಸಹಾಯ ಮಾಡಿ, ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ, ಬನ್ನಿ ಕ್ಷಯಮುಕ್ತ ಕರ್ನಾಟಕ ನಿರ್ಮಿಸೋಣ.
2: ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:34 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಸುದ್ದಿ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಲಂಚ್ ಬಾಕ್ಸ್ ನ ಶುರು ಮಾಡೋಣ. ಇವತ್ತು ಲಂಚ್ ಬಾಕ್ಸ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡೋಣ. ಏನು ಆ ವಿಚಾರ ಅನ್ನೋದಾದ್ರೆ, ಸ್ಕೂಲ್ ಆಗಲಿ ಆಫೀಸ್ ಆಗಲಿ ಎಲ್ಲೇ ಆಗಲಿ ಲಂಚ್ ಬಾಕ್ಸ್ ಅನ್ನ ಕೆಲವೊಮ್ಮೆ ನಾವು ಕ್ಯಾರಿ ಮಾಡ್ತೀವಿ. ಆಫೀಸ್ ಒಂದ್ಮೇಲೆ ದಿನ ಕ್ಯಾರಿ ಮಾಡಲೇಬೇಕು. ಆದರೆ ಪರ್ಟಿಕ್ಯುಲರ್ ಆಗಿ ಒಂದು ಡಿಶ್ ಅಂತ ಇರುತ್ತೆ, ಒಂದು ಅಡುಗೆ, ಅದನ್ನ ಯಾವತ್ತು ಬೇಕಾದರೂ ಲಂಚ್ ಬಾಕ್ಸ್ಗೆ ನಾವು ತಗೊಂಡು ಹೋಗೋದಕ್ಕೆ ಸಿದ್ಧ ಇರ್ತೀವಿ. ಅದು ನಮ್ಮ ಫೇವ್ರೇಟ್ ಡಿಶ್ ಆಗಿರ್ಬೋದು. ದೋಸೆ ಆಗಿರಲಿ, ಪೂರಿ ಆಗಿರಲಿ, ಚಪಾತಿ ಆಗಿರಲಿ, ಬಿಸಿಬೇಳೆಬಾತ್ ಆಗಿರಲಿ, ಎಂಥದ್ದೇ ಇರಲಿ, ಇದನ್ನು ನೀವು ದಿನಾ ಕೊಟ್ಟರೆ ತೊಗೊಂಡು ಹೋಗ್ತೀವಿ ಅನ್ನೋವಂಥ ಡಿಶ್ ಯಾವುದು, ಲಂಚ್ ಬಾಕ್ಸಲ್ಲಿ ತೊಗೊಂಡು ಹೋಗುವಂಥ ಡಿಶ್ ಯಾವುದು ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ, ಕರೆ ಮಾಡಿ. ಕರೆ ಮಾಡಬೇಕಾದ್ರೆ ಸಂಖ್ಯೆ 0822812206 ಕರೆ ಮಾಡಿ. ನೀವು ಲಂಚ್ ಬಾಕ್ಸ್ಗೆ 24/7 ಯಾವತ್ತಿದ್ರೂ ತೊಗೊಂಡು ಹೋಗ್ತೀನಿ ಅನ್ನೋ ಡಿಶ್ ಆದರೆ ಯಾವುದು ಅದು ಅಂತ ಹಂಚ್ಕೊಳ್ಳಿ. ಲೈನ್ ಸಿಗಲಿಲ್ಲ ಅಂದರೆ ವಾಟ್ಸಪ್ ಸಂಖ್ಯೆ 9408091013 ಸಂದೇಶಗಳನ್ನ ಕಳಿಸ್ಕೊಡಿ. ಕೇಳ್ತಾ ಇರಿ, ಒಂದಷ್ಟು ಚಂದದ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ.

0: ಸಮಯ 1:40 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM ಲಂಚ್ ಬಾಕ್ಸ್ ನಲ್ಲಿ ನಮ್ಮ ಸ್ನೇಹಿತರೊಬ್ಬರು ನಮ್ಮ ಜೊತೆ ಮಾತಾಡಕ್ಕೆ ತಯಾರಿದ್ದಾರೆ. ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ರಾಮಚಂದ್ರಪುರದಿಂದ ಪದ್ಮಶ್ರೀ ಸರ್.
0: ಪದ್ಮಶ್ರೀ ಅವರೇ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ನೀವು?
0: ನಾನ್ ಸಕ್ಕದಾಗಿದ್ದೀನಿ. ನಿಮ್ಮ ಸಂದೇಶಗಳು ಪ್ರತಿದಿನ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸದಾ ಆಕ್ಟಿವ್ ಆಗಿ ಕೇಳ್ತಾ ಇರ್ತೀರಾ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸ್ತಾ ಇರ್ತೀರಾ.
1: ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ಅಂದ್ರೆ ತುಂಬಾ ಇಷ್ಟ ಸರ್.
0: ಸೂಪರ್ ಸೂಪರ್, ಇದೇ ಸ್ಪಿರಿಟ್ ಸದಾ ಇರ್ಲಿ. ಇವತ್ತು ಲಂಚ್ ಬಾಕ್ಸ್ ನಲ್ಲಿ ನಾನೊಂದು ಪ್ರಶ್ನೆ ಕೇಳಿದ್ದೆ. ಯಾವತ್ತು ಕೊಟ್ಟರು ಕೂಡ ನಾನು ಲಂಚ್ ಬಾಕ್ಸ್ ಗೆ ಈ ಒಂದು ಪದಾರ್ಥನ ಅಥವಾ ತಿಂಡಿಯನ್ನ ತಗೊಂಡು ಹೋಗ್ತೀನಿ ಅನ್ನೋದಾದ್ರೆ ಆ ಒಂದು ಐಟಮ್ ಯಾವುದು ಅಂತ ಕೇಳಿದ್ದೆ. ನೀವು ಇಷ್ಟಪಡೋ ಆ ಒಂದು ತಿಂಡಿ ಯಾವುದು? ಬಿಸಿಬೇಳೆಬಾತು ಮತ್ತೆ ಪಲಾವ್. ಯಾಕೆ ಅಂತದ್ದೇನು ಸ್ಪೆಷಾಲಿಟಿ ಇದೆ
1: ಬಿಸಿಬೇಳೆ? ನಮ್ ತಾಯಿ ಕೈ ರುಚಿ ಅಷ್ಟು ರುಚಿಯಾಗಿರುತ್ತೆ ಸರ್.
0: ಆಹಾ, ಅಮ್ಮನ ಕೈ ರುಚಿಗೆ ಏನು ಪದಗಳೇ ಇರೋದಿಲ್ಲ. ಹೌದು ಹೌದು, ಹಾಗಾಗಿ ಅಮ್ಮ ಮಾಡೋ ಪಲಾವ್ ಅಂದ್ರೆ ತುಂಬಾ ಇಷ್ಟ. ಪಲಾವ್ ಹಾಗೆ ಬಿಸಿಬೇಳೆಬಾತ್. ಓಕೆ, ನೀವ್ ಯಾವತ್ತಾದ್ರು ಮಾಡಿದಿರಾ ಬಿಸಿಬೇಳೆ ಬಾತು ಮತ್ತೆ ಪಲಾವನ್ನ?
1: ಇಲ್ಲ ಸರ್, ನಾನು ಟ್ರೈ ಮಾಡಿಲ್ಲ ಸರ್. ನನ್ನ ಸ್ವಲ್ಪ ಕೈ ಪ್ರಾಬ್ಲಮ್ ಇದೆ.
0: ಓಕೆ ಓಕೆ ಓಕೆ,
1: ಹಾಗಾಗಿ ನಾನು ಟ್ರೈ ಮಾಡಿಲ್ಲ.
0: ಓಕೆ ಓಕೆ.
1: ಅಮ್ಮ ಕೊಡೋದಲ್ಲ ಅಡಿಗೆ ಎಲ್ಲ ತುಂಬಾ ಇಷ್ಟ ಸರ್.
0: ಶ್ರಮ ಪಡದೆ ಇರೋ ಅಡಿಗೆ ಅಮ್ಮ ಮಾಡೋ ಅಂದ್ರೆ ಅಡಿಗೆಗಳಿಷ್ಟ. ಓಕೆ ಓಕೆ.
1: ಹೌದೌದು ಸರ್.
0: ಓಕೆ ಓಕೆ, ಇನ್ನ ಯಾವ್ಯಾವ ಸ್ಪೆಷಲ್ ಐಟಮ್ ಮಾಡ್ತಾರೆ ನಿಮ್ ತಾಯಿಯವರು?
1: ಎಲ್ಲ ಮಾಡ್ತಾರೆ ಸರ್, ಚಿತ್ರಾನ್ನ, ಆಮೇಲೆ ಪುಳಿಯೋಗರೆ ಎಲ್ಲ ಮಾಡ್ತಾರೆ.
0: ಓಕೆ, ತಾಯಿ ಮಾಡೋ ಎಲ್ಲ ಅಡುಗೆ ಇಷ್ಟ ಅಂತ ಆಯ್ತು.
1: ಹೌದು ಸರ್.
0: ಓಕೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ.
1: ಕೇಳ್ತಾ ಇರ್ತೀನಿ ಸರ್. ನಿಮ್ ಧ್ವನಿ ತುಂಬಾ ಇಷ್ಟ.
0: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಮಧ್ಯಾಹ್ನ ಟ್ರೈ ಮಾಡ್ತೀನಿ ಸರ್, 3 ಗಂಟೆ.
0: ಎಸ್ ಎಸ್, ಖಂಡಿತ ಪ್ರಯತ್ನ ಪಡಿ.
1: ಓಕೆ ಸರ್,
0: ನಮಸ್ತೆ.
1: ಧನ್ಯವಾದಗಳು ಕರೆ ಮಾಡಿ.
0: ಧನ್ಯವಾದಗಳು. ನೀವು ಕೂಡ ಕರೆ ಮಾಡಿ ಲಂಚ್ ಬಾಕ್ಸ್ಗೆ. ಯಾವಾಗ ಈ ಒಂದು ಪದಾರ್ಥನ ಕೊಟ್ಟರು ಕೂಡ ನಾನು ತಗೊಂಡು ಹೋಗ್ತೀನಿ, ಸೋಮವಾರ ಆಗಲಿ, ಮಂಗಳವಾರ ಆಗಲಿ, ಬುಧವಾರ ಆಗಲಿ, ವಾರ ಅನ್ನೋದ ಲೆಕ್ಕ ಇಲ್ಲ, ಈ ಒಂದು ಐಟಮ್ನ ತಗೊಂಡು ಹೋಗ್ತೀನಿ ಅನ್ನೋದಾದರೆ ಯಾವುದು ಆ ಲಂಚ್ ಬಾಕ್ಸ್ನ ಲಂಚ್ ಐಟಮ್ ಹಂಚ್ಕೊಳ್ಳಿ, ಕರೆ ಮಾಡಿ.

ಲಂಚ್ ಬಾಕ್ಸ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಅಮೋಘವಾಗಿವೆ, ಧನ್ಯವಾದ ಅಂತ ಕಿಶನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪ್ರಕಾಶ್ ಅವರು ನೆಲಮಂಗಲದಿಂದ, ನನಗೆ ದೋಸೆ ಅಂದರೆ ತುಂಬ ಇಷ್ಟ, ಬೆಳಗ್ಗೆ ಕೊಟ್ಟರು ತಿಂತೀನಿ, ಮಧ್ಯಾಹ್ನ ಕೊಟ್ಟರು ತಿಂತೀನಿ, ರಾತ್ರಿ ಕೊಟ್ಟರು ತಿಂತೀನಿ, ಯಾವಾಗ ಯಾವ ಬಾಕ್ಸ್ ಲಂಚ್ ಬಾಕ್ಸ್ ಅಲ್ಲ ಡಿನ್ನರ್ ಬಾಕ್ಸ್ಗೆ ಹಾಕೊಟ್ಟರು ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಲಂಚ್ ಬಾಕ್ಸ್ನಲ್ಲಿ ಯಾವತ್ತು ಇದೇ ಒಂದು ಪದಾರ್ಥನ ಪ್ರತಿದಿನ ಹಾಕೊಟ್ಟರು ಕೂಡ ತೊಗೊಂಡು ಹೋಗ್ತೀನಿ ಅನ್ನೋ ಪದಾರ್ಥ ಯಾವುದು ಅಂತ ನಮ್ಮ ಜೊತೆ ಹಂಚ್ಕೊಳ್ಳಿ. ವಾಟ್ಸಾಪ್ ಸಂಖ್ಯೆ 9484801013 ಕರೆ ಮಾಡಿದೆ ಆದರೆ 0802212206 ಕರೆ ಮಾಡಿ.

0: ಲಂಚ್ ಬಾಕ್ಸ್ ತಲೆ ನಿಮ್ ಸುತಿ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಮಸ್ಕಾರ ಸರ್, ನಾನು ಹರೀಶ್ ಅಂತ, ಮಲ್ಲೇಶ್ವರದಿಂದ.
0: ಹೇಗಿದ್ದೀರಾ ಹರೀಶ್ ಅವರೇ?
1: ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ ಸರ್?
0: ನಾನ್ ಸಖತ್ ಆಗಿದ್ದೀನಿ. ಹೇಳಿ, ನಿಮ್ಗೆ ಯಾವ ಊಟ ಇಷ್ಟ ಲಂಚ್ ಬಾಕ್ಸ್ ಅಲ್ಲಿ ಸದಾ ತಗೊಂಡ್ ಹೋಗೋದಕ್ಕೆ?
1: ಅದೇ ಲಂಚ್ ಬಾಕ್ಸ್ ಅಲ್ಲಿ ಅದೇ ಅನ್ನ ಬ್ರಹ್ಮ ಅನ್ನೋದು ಎಲ್ಲದು, ಆಹಾರ ಅನ್ನೋದು ಎಲ್ಲದು ಒಳ್ಳೇದೇ, ಎಲ್ಲದು ನಮ್ಗೆ ದೇಹಕ್ಕೆ ಬೇಕಾಗುತ್ತೆ, ಯಾವ್ದೇ ಒಂದೇ ಅಂತಲ್ಲ, ತಕ್ಕಂಗೆ ತಗೊಂಡು
0: ಬದಲಾಯಿಸ್ಕೋಬೇಕಾ?
1: ದೇಹಕ್ಕೆ ಕಾಲಕ್ಕೆ ಅನ್ನದ ರೈಸ್ ಐಟಮ್, ಈ ಅನ್ನದ ಚಿತ್ರಾನ್ನ, ಇಡ್ಲಿ, ದೋಸೆ ತಗೊಂಡೋದಾಗ ಅದು ಬಾಕ್ಸ್ ಅಲ್ಲಿ ಗಾಳಿ ಆಡದೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಇಟ್ಬಿಟ್ಟು ಅದು ಹಳಸಿ ಹೋಗಿ ವಾಸನೆ ಬಂದು ಏನೋ ಮಧ್ಯಾಹ್ನ ತಿನ್ಲಿಕ್ಕೆ ತೊಂದರೆ ಆಗ್ಬೋದು. ಆದ್ರಿಂದ ಆದಷ್ಟು ಡ್ರೈ ಐಟಮ್ ತಗೊಂಡೋದ್ರೆ ಬೇಸಿಗೆ ಕಾಲಕ್ಕೆ ಒಳ್ಳೇದು, ಚಪಾತಿ, ಪೂರಿ ಈ ತರ ತಗೊಂಡೋದ್ರೆ ಹಾಳಾಗಲ್ಲ. ಮತ್ತೆ ಚಳಿಗಾಲ ಮಳೆಗಾಲದಲ್ಲಿ ಬೇಕಾದ್ರೆ ನೀವು ಇಡ್ಲಿ, ದೋಸೆ ಯಾವ
0: ತಗೊಂಡು,
1: ಮತ್ತೆ ಇನ್ನೊಂದು ಬಿಸಿನ ಬಾಕ್ಸಿಗೆ ಹಾಕೊಂಡು ಹೋಗೋದ್ರಿಂದ ಬಿಸಿಗೆ ಗಾಳಿ ಆಡದೆ ಅದು ಬಿಸಿ ಒಳಗೆ ಉಳಿಲಿ ಅಂತ ಹಾಕೊಂಡೋದ್ರೆ ಅದು ಹಾಳಾಗುತ್ತೆ. ಮತ್ತೆ ಇನ್ನೊಂದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ತಗೊಂಡು ಹೋಗ್ಬಾರ್ದು. ಬಿಸಿ ಐಟಮ್ ನ ಪ್ಲಾಸ್ಟಿಕ್ ಮಕ್ಕಳಿಗೆ ಆಯ್ತು, ಯಾರೇ ಆಯ್ತು, ಸ್ಕೂಲಿಗೆ ಮಕ್ಕಳಿಗೆ ಲಂಚ್ ಕಳಿಸ್ಕೊಡೋದಕ್ಕೆ ಆಯ್ತು, ಪ್ಲಾಸ್ಟಿಕ್ ಅಲ್ಲಿ ಬಿಸಿ ಹಾಕೋದ್ರಿಂದ ಪ್ಲಾಸ್ಟಿಕ್ ನಮ್ಮ ಆಹಾರಕ್ಕೆ ಸೇರಿ ಪಾಯ್ಸನ್ ವಿಷ ಆಗುತ್ತೆ. ಆದ್ರಿಂದ ಆದಷ್ಟು ಸ್ಟೀಲ್ ಬಾಕ್ಸ್ ಓಕೆ,

0: ಮೆಟಲ್ ಬಾಕ್ಸ್ ಆದ್ರೆ ಓಕೆ, ಪ್ಲಾಸ್ಟಿಕ್ ಆದಷ್ಟು
1: ಕಮ್ಮಿ ಅವಾಯ್ಡ್ ಮಾಡಬೇಕು
0: ಅಂತ ಹೇಳೋದು.
1: ಓಕೆ, ನಿಮ್ಗೆ ಈ ಚಪಾತಿ ರೀತಿಯ ಪದಾರ್ಥಗಳು ಇಷ್ಟ ಈ ಬೇಸಿಗೆ ಹೊತ್ತಲ್ಲಿ ಅಂತ?
0: ನಾನು ಬೇಸಿಗೆ ಕಾಲದಲ್ಲಿ ಆದಷ್ಟು ಡ್ರೈ ಜ್ಯೂಸ್ ಕುಡಿತೀನಿ, ಮ್ಯಾಂಗೋ ಜ್ಯೂಸ್ ಯಾವ್ದೋ ಜ್ಯೂಸ್ಗಳು ಕುಡಿತೀನಿ, ಮತ್ತೆ ಆದಷ್ಟು ಸ್ವಲ್ಪ ಇಲ್ಲಿ ಈಗ ಇಮಿಡಿಯೇಟ್ ತಿನ್ನೋದಕ್ಕಾದ್ರೆ ಇಡ್ಲಿ ದೋಸೆ ಎಲ್ಲ ತಿನ್ಬಹುದು. ಈಗ ನಾವು ಹೋಟ್ಲಗ್ ಹೋಗಿ ಈಗ ತಿಂತೀವಿ ಅಥವಾ ಈಗ ಮನೇಲಿ ಮಾಡಿ ತಿಂತೀವಿ ಅಂದ್ರೆ ಓಕೆ, ಬೆಳಿಗ್ಗೆ ನೀವು 9 ಗಂಟೆಗೆ ಮನೆ ಬಿಡುವಾಗ ಬಿಸಿ ಬಿಸಿ ಇಡ್ಲಿ ದೋಸೆನ ಬಾಕ್ಸಿಗೆ ಹಾಕೊಂಡು ಮಧ್ಯಾಹ್ನ 2 ಗಂಟೆಗೆ ತಿಂತೀವಿ ಅಂದಾಗ ಅದು ಗಾಳಿ ಆಡದೆ ಇರೋ ಬಾಕ್ಸಲ್ಲಿ ಹಾಕೊಂಡ್ಬಂದಾಗ ಅದು ಮಧ್ಯಾಹ್ನಕ್ಕೆ ವಾಸನೆ ಬಂದು ಅಳಸಿ ಹೋಗೋ ಚಾನ್ಸಸ್ ಇದೆ ಬೇಸಿಗೆಗೆ.
1: ಹೌದು, ಕರೆಕ್ಟ್.
0: ಆದಷ್ಟು ರೈಸ್ ಐಟಮ್ ಎಲ್ಲ ಮನೇಲಿ ಆಗಿಂದಾಗ ಬಿಸಿ ಬಿಸಿ ಮಾಡಿ ತಿನ್ಲಿಕ್ಕೆ ಚೆನ್ನಾಗಿರ್ತದೆ.
1: ಹೌದು, ಕರೆ ಮಾಡಿದಕ್ಕೆ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಇದ್ದೀನಿ.
0: ಡ್ರೈ ಐಟಮ್ ಒಳ್ಳೇದು.
1: ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ.
0: ಧನ್ಯವಾದಗಳು ಸರ್.
1: ಯಾರು ಸಂದೇಶ ಕಳ್ಸಿಕೊಟ್ಟಿದ್ದಾರೆ, ನನಗೆ ಮೊಸರನ್ನ ಅಂದ್ರೆ ತುಂಬಾ ಇಷ್ಟ, ಯಾವ ಟೈಮಲ್ಲಿ ಬೇಕಿದ್ರೂ ತಗೊಂಡು ಹೋಗ್ತೀನಿ ಅಂತ ಸ್ನೇಹಿತರು ಹೇಳ್ತಾ ಇದಾರೆ. ನನಗೆ ಗಂಜಿ ಊಟ ಇಷ್ಟ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಸಂದೇಶವನ್ನ ಕಳ್ಸಿಕೊಂಡಿದ್ದಾರೆ. ಸಂದೇಶ ಕಳ್ಸಿಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಕೇಳಿ, ಲಂಚ್ ಬಾಕ್ಸ್ನ ಕೊನೆಯ ಗೀತೆ ಮೂಡಿ ಬರ್ತಾ ಇದೆ, ಎಲ್ಲರೂ ಯಾರೇ ನೀನು.

ಇದಾಗಿತ್ತು ಈ ಹೊತ್ತಿನ ವಿಶೇಷ ಲಂಚ್ ಬಾಕ್ಸ್ ನ ವಿಶೇಷ. ಇಷ್ಟು ಹೊತ್ತು ಲಂಚ್ ಬಾಕ್ಸ್ ಅಲ್ಲಿ ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ ಆಗ್ತಾ ಇದೆ 2 ಗಂಟೆ. ಈಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳನ್ನ ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. 19ನೇ ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ.

0: ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದ್ದಾರೆ. ಇಂದು ಸುಮಾರು 51,000 ಮಂದಿಗೆ ಪ್ರಧಾನಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೇಮಕಾತಿ ಪತ್ರ ವಿತರಿಸಿದರು. ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಣ್ಣ ಅತಿಸಣ್ಣ ಮಧ್ಯಮ ಕೈಗಾರಿಕಾ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ನೇಮಕಾತಿ ಪತ್ರ ವಿತರಿಸಿದರು. ಈ ವೇಳೆ ಮಾತನಾಡಿದ ಅವರು, ರಾಷ್ಟ ನಿರ್ಮಾಣದಲ್ಲಿ ಸರ್ಕಾರಿ ನೌಕರರ ಪಾತ್ರ ಪ್ರಮುಖವಾಗಿದೆ. ಜ್ಞಾನ, ಕೌಶಲ್ಯ ಮತ್ತು ಕಠಿಣ ಪರಿಶ್ರಮ ಹಾಗೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸುವ ಮೂಲಕ ಇಲಾಖೆಗಳ ಬೆಳವಣಿಗೆಗೆ ಕೈಜೋಡಿಸಬೇಕು ಎಂದು ಕರೆ ನೀಡಿದ್ದಾರೆ. ಹುಬ್ಬಳ್ಳಿಯ ರೈಲ್ವೆ ಆಫೀಸರ್ಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ರೋಜ್ಗಾರ್ ಮೇಳದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು. ಭಾರತೀಯ ರೈಲ್ವೆ 26, ಇಂಡಿಯಾ ಪೋಸ್ಟ್ 17, ನೌಕರರ ರಾಜ್ಯ ವಿಮಾ ನಿಗಮ 6, ಬ್ಯಾಂಕ್ ಆಫ್ ಬರೋಡಾ 37, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 10, ಕೆನರಾ ಬ್ಯಾಂಕ್ 8, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ 46 ಮಂದಿಗೆ ನೇಮಕಾತಿ ಪತ್ರ ವಿತರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಯುವ ಪೀಳಿಗೆಗೆ ವರದಾನವಾಗಿರುವ ಈ ರೋಜ್ಗಾರ್ ಮೇಳ ಸುಸ್ಥಿರ ಹಾಗೂ ಸದೃಢ ಭವಿಷ್ಯವನ್ನು ರೂಪಿಸುತ್ತಿದೆ ಎಂದು ತಿಳಿಸಿದ್ದಾರೆ. 2047ರ ವೇಳೆಗೆ ವಿಕಸಿತ ಭಾರತವನ್ನಾಗಿ ರೂಪಿಸಲು ಯುವ ಪೀಳಿಗೆಯ ಕೊಡುಗೆ ಅತಿ ಮುಖ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪ್ರಸ್ತಾವಿತ ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆಯ ವಿವರವಾದ ಯೋಜನಾ ವರದಿ ಡಿಪಿಆರ್ ಅನ್ನು ರಾಜ್ಯ ಸರ್ಕಾರ ಸ್ವೀಕರಿಸಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್, ಬೆಂಗಳೂರು ಮೆಟ್ರೋ ರೈಲು ನಿಗಮದ ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಯೋಜನಾ ವರದಿ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಈ ಯೋಜನಾ ವರದಿಯನ್ನು ಚರ್ಚೆ ಮತ್ತು ನಿರ್ಧಾರಕ್ಕಾಗಿ ಸಚಿವ ಸಂಪುಟದ ಮುಂದೆ ಇಡಲಾಗುವುದು ಎಂದು ತಿಳಿಸಿದ್ದಾರೆ. ವರದಿಯಲ್ಲಿ ಯೋಜನೆಗೆ 20,649 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಎಂದು ಅಂದಾಜಿಸಲಾಗಿದೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಇದೇ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಇಂದು ಸಂಜೆ ಬೆಂಗಳೂರಿಗೆ ಬರಲಿರುವ ಅವರು ನಾಳೆ ಬೆಂಗಳೂರು ಉತ್ತರ ಜಿಲ್ಲೆ ಪ್ರಶಿಕ್ಷಣ ವರ್ಗದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಅವರು ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹಾಗೂ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕುರಿತಂತೆ ಚರ್ಚೆ ನಡೆಸಲಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇಂದು ದಿ ಡಿಕ್ಲೈನ್ ಆಫ್ ಹಿಂದೂ ಸಿವಿಲೈಸೇಷನ್ ಲೆಸನ್ಸ್ ಫ್ರಮ್ ದಿ ಪಾಸ್ಟ್ ಎಂಬ ಪುಸ್ತಕದ ಕುರಿತು ಸಂವಾದ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯದರ್ಶಿ ಹಾಗೂ ಪುಸ್ತಕದ ಲೇಖಕರಾದ ಶಶಿ ರಂಜನ್ ಕುಮಾರ್, ಗಣಿತ, ಖಗೋಳಶಾಸ್ತ್ರ, ವೈದ್ಯಕೀಯ ಮತ್ತು ತತ್ವಶಾಸ್ತ್ರದಲ್ಲಿನ ಕೊಡುಗೆಗಳನ್ನು ಉಲ್ಲೇಖಿಸಿ, ಭಾರತ ಶ್ರೀಮಂತ ಭೌತಿಕ ಪರಂಪರೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಆಧುನಿಕ ಶಿಕ್ಷಣದಲ್ಲಿ ವಿಮರ್ಶಾತ್ಮಕ ಪ್ರಜ್ಞೆಯ ಅಗತ್ಯವನ್ನು ಅವರು ಒತ್ತಿ ಹೇಳಿದರು.
1: Universities are not merely degree-granting institutions. They are spaces where civilizations examine themselves. They are centers where societies negotiate ideas, challenge assumptions, preserve knowledge, and prepare future generations to think critically and responsibly. It's a very important thing all our higher education institutions should consider. If academic institutions stop encouraging dialogue, inquiry, dissent, and intellectual honesty, then societies gradually lose their ability to innovate, reform, and progress.
0: ಇದೇ ವೇಳೆ ನಡೆದ ಸಂವಾದದಲ್ಲಿ ಭಾಗವಹಿಸಿದ ಅವರು ಹಲವು ಪ್ರಶ್ನೆಗಳಿಗೆ ಉತ್ತರಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ಬಿಕೆ ರವಿ, ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ರಮೇಶ ಬಿ ಉಪಸ್ಥಿತರಿದ್ದರು. ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬೈಕಂಪಾಡಿಯಿಂದ ಕೆಐಒಸಿಎಲ್ ಜಂಕ್ಷನ್ವರೆಗೆ ಒಟ್ಟು 414.16 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲಿವೇಟೆಡ್ ಮೇಲ್ಸೇತುವೆ ಮತ್ತು ಸರ್ವಿಸ್ ರಸ್ತೆ ನಿರ್ಮಾಣಕ್ಕಾಗಿ ಕೇಂದ್ರ ಸರ್ಕಾರದಿಂದ ಅನುಮೋದನೆ ದೊರೆತಿದೆ. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆರಂಭಿಸಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ನೇರ ಸಂಪರ್ಕ ಸುಧಾರಿಸುವ ಒಟ್ಟು 3.075 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ದಿ ಯೋಜನೆ ಇದಾಗಿದ್ದು, ಈ ಪೈಕಿ 1.520 ಮೀಟರ್ ಉದ್ದದ ಅತ್ಯಾಧುನಿಕ 6 ಪಥದ ಎಲಿವೇಟೆಡ್ ಫ್ಲೈಓವರ್ ನಿರ್ಮಾಣಗೊಳ್ಳಲಿದೆ. ಈ ಬೃಹತ್ ಯೋಜನೆಯನ್ನು ಇಪಿಸಿ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಇದರೊಂದಿಗೆ ಹೆದ್ದಾರಿಯ ಇಕ್ಕೆಲೆಗಳಲ್ಲಿ ಒಟ್ಟು 5.825 ಕಿಲೋಮೀಟರ್ ಉದ್ದದ ಸರ್ವಿಸ್ ರಸ್ತೆ ನಿರ್ಮಿಸಲಾಗುವುದು. ಯೋಜನೆಯ ಯಶಸ್ವಿ ಅನುಷ್ಠಾನಕ್ಕಾಗಿ ನವಮಂಗಳೂರು ಬಂದರು ಪ್ರಾಧಿಕಾರ ಅಗತ್ಯವಿರುವ ಹೆಚ್ಚುವರಿ ಭೂಮಿ ಹಾಗೂ ಆರ್ಥಿಕ ಧನ ಸಹಾಯವನ್ನು ಹೆದ್ದಾರಿ ಪ್ರಾಧಿಕಾರಕ್ಕೆ ಒದಗಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ದಿ ಯೋಜನೆಯಡಿ ಕೈಗೆತ್ತಿಕೊಳ್ಳಲಾಗಿರುವ ವಿವಿಧ ಪ್ರಗತಿ ಹಂತದ ಅಭಿವೃದ್ದಿ ಕಾಮಗಾರಿಗಳನ್ನು ಗುಣಮಟ್ಟದೊಂದಿಗೆ ನಿಗದಿತ ಕಾಲಮಿತಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇಲಾಖಾ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕ್ಷೇತ್ರದ ಸಾರ್ವಜನಿಕರಿಗೆ ಶಾಶ್ವತ ಹಾಗೂ ಸುಸಜ್ಜಿತ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಮೊದಲ ಆದ್ಯತೆಯಾಗಿದೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ವಿಳಂಬ ನೀತಿಯನ್ನು ಅನುಸರಿಸಬಾರದು ಎಂದು ಸಲಹೆ ನೀಡಿದ್ದಾರೆ. ಅಭಿವೃದ್ದಿ ಯೋಜನೆಗಳ ಅನುಷ್ಠಾನದಲ್ಲಿ ವೇಗ ಮತ್ತು ಗುಣಮಟ್ಟ ಎರಡಕ್ಕೂ ಸಮಾನ ಆದ್ಯತೆ ನೀಡಬೇಕು ಎಂದು ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ರಾಷ್ಟೀಯ ಹೆದ್ದಾರಿಯಲ್ಲಿ ಕ್ರೂಸರ್ ವಾಹನ ಮತ್ತು ಟ್ರಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಅಪಘಾತ ನಡೆದಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಸಂತಾಪ ಸೂಚಿಸಿದ್ದಾರೆ. ಮಕ್ಕಳ ಸಮಗ್ರ ಬೆಳವಣಿಗೆಯಲ್ಲಿ ಅಂಗನವಾಡಿ ಕೇಂದ್ರಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ವಿಜಯಪುರ ಜಿಲ್ಲಾಧಿಕಾರಿ ಡಾ ಆನಂದ ಕೆ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಹೊಸದಾಗಿ ನೇಮಕವಾದ ಅಂಗನವಾಡಿ ಶಿಕ್ಷಕಿಯರು ಮತ್ತು ಸಹಾಯಕಿಯರಿಗೆ ಹಮ್ಮಿಕೊಂಡಿದ್ದ ಬುನಾದಿ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳ ಆರೋಗ್ಯ, ಶಿಕ್ಷಣ ಮತ್ತು ಉತ್ತಮ ಸಂಸ್ಕಾರಗಳ ಬುನಾದಿ ಬಾಲ್ಯಾವಸ್ಥೆಯಲ್ಲೇ ನಿರ್ಮಾಣವಾಗುತ್ತದೆ. ಹಾಗಾಗಿ ಅಂಗನವಾಡಿ ಶಿಕ್ಷಕಿಯರು ಹಾಗೂ ಸಹಾಯಕಿಯರು ತಮ್ಮ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕೋಲಾರದ ಯುವಜನ ಸೇವಾ ಇಲಾಖೆ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಚೆಸ್ ಪಂದ್ಯಾವಳಿ ನಾಳೆಯಿಂದ ಆರಂಭವಾಗಲಿದೆ. ಕೋಲಾರ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಈ ಪಂದ್ಯಾವಳಿ ನಡೆಸಿಕೊಡಲಿದ್ದು, ಆಸಕ್ತಿಯುಳ್ಳ ಎಲ್ಲಾ ಚೆಸ್ ಕ್ರೀಡಾಪಟುಗಳು ಪಾಲ್ಗೊಳ್ಳಬಹುದಾಗಿದೆ. 50,000 ರೂಪಾಯಿಗಳ ನಗದು ಪುರಸ್ಕಾರ ಮತ್ತು ಟ್ರೋಫಿ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲಾ ಚೆಸ್ ಆಟಗಾರರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಕೇಂದ್ರ ನಗರಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಆದೇಶದ ಮೇರೆಗೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮರಗಳನ್ನು ಹಾಗೂ ರೆಂಬೆಕೊಂಬೆಗಳನ್ನು ಇಂದು ತೆರವು ಮಾಡಲಾಯಿತು. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಈ ಧರೆ ಫೌಂಡೇಶನ್ ಸಹಯೋಗದೊಂದಿಗೆ 5,00,000 ಗಿಡಗಳನ್ನು ನೆಡುವ ಮೂಲಕ ಜಿಲ್ಲೆಯ ಹಸಿರೀಕರಣ ಹೆಚ್ಚಳಕ್ಕೆ ಒತ್ತು ನೀಡಲಾಗುವುದು ಎಂದು ಹೈಕೋರ್ಟ್ ನ್ಯಾಯಮೂರ್ತಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತಾತ್ಮಕ ನ್ಯಾಯಾಧೀಶರಾದ ಹಂಜಾಟೆ ಸಂಜೀವ್ ಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತೋಟಗಾರಿಕೆ ಇಲಾಖೆ ವತಿಯಿಂದ ಜೂನ್ 5-7 ಮಾವು, ಹಲಸು ಮತ್ತು ಇತರೆ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳ ಆಯೋಜಿಸಲು ಉದ್ದೇಶಿಸಲಾಗಿದೆ. ಆಸಕ್ತ ರೈತರು ಇದೇ 30 ಹತ್ತಿರದ ತಾಲೂಕು ತೋಟಗಾರಿಕೆ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಕೋಲಾರದಲ್ಲಿ ಕಾಡಿನಿಂದ ನಾಡಿಗೆ ಆಹಾರ ಅರಸಿ ಬಂದಿದ್ದ ಕೃಷ್ಣಮೃಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದೆ. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕೃಷ್ಣಮೃಗವನ್ನು ವಶಕ್ಕೆ ಪಡೆದು ಅಂತ್ಯಕ್ರಿಯೆ ನೆರವೇರಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 19 ರೋಜ್ಗಾರ್ ಮೇಳ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಹುಬ್ಬಳ್ಳಿಯಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ನೇಮಕಾತಿ ಪತ್ರ ವಿತರಣೆ. ಮಾದಾವರ ತುಮಕೂರು ಮೆಟ್ರೋ ರೈಲು ಯೋಜನೆ ಸರ್ಕಾರಕ್ಕೆ ಡಿಪಿಆರ್ ಸಲ್ಲಿಕೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಇಂದು ರಾಜ್ಯಕ್ಕೆ ಭೇಟಿ, ಪಕ್ಷದ ಹಿರಿಯ ಮುಖಂಡರೊಂದಿಗೆ ಸಮಾಲೋಚನೆ. ಮಂಗಳೂರಿನ ರಾಷ್ಟೀಯ ಹೆದ್ದಾರಿ 66 ಎಲಿವೇಟೆಡ್ ಮೇಲ್ಸೇತುವೆ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ನಮ್ಮ ಆಶಾಕಿರಣ ಯೋಜನೆಯ ಆಶಯ.
0: ಆಶಾಕಿರಣ

ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಸಮಯ 2:46. ಈಗ ಕೇಳೋಣ ಆಕಾಶ ಬುಟ್ಟಿ, ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ.
1: ಆಕಾಶವಾಣಿ ಆಕಾಶ ಬುಟ್ಟಿ

0: ಪ್ರೀತಿಯ ಕೇಳುವರೇ ನಮಸ್ಕಾರ. ಆಕಾಶವಾಣಿಗೆ 90 ತುಂಬಿದ ಸಂದರ್ಭದಲ್ಲಿ ಈ ದಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ಕಿರುತೆರೆ, ರಂಗಭೂಮಿ, ಚಲನಚಿತ್ರ ಕಲಾವಿದ, ರಂಗಕರ್ಮಿ ಪ್ರಕಾಶ್ ಬೆಳವಾಡಿ.
1: ನನಗೆ ತುಂಬಾ ಪ್ರೀತಿಯಾದ ಒಂದು ವಿಷಯ ಅಂದ್ರೆ ನನಗೆ ಆಲ್ ಇಂಡಿಯಾ ರೇಡಿಯೋ. ನಾನು ಚಿಕ್ಕ ವಯಸ್ಸಿಂದ ನಾವು ನಮ್ಮ ಮನೆಯಲ್ಲಿ ನಾನು, ನನ್ನ ತಂಗಿ ಸುಧಾ, ನಮ್ಮ ತಾಯಿ, ನಾವು ರೇಡಿಯೋ ಫ್ಯಾನ್ಸ್. ನಾವು ಯಾವಾಗೂ ರೇಡಿಯೋ ಕೇಳ್ತಾ ಇದ್ವಿ. ಎಲ್ಲೇ ಆಟ ಆಡ್ತಾ ಇದ್ರು ನಾವು ನಂದನ ಬೃಂದಾವನ ಅಂದ್ರೆ ಓಡ್ ಬಂದ್ಬಿಡ್ತಿದ್ವಿ ಕೇಳೋದಕ್ಕೆ. ಚಿಕ್ಕ ವಯಸ್ಸಿಂದ ನನಗೆ ಎಲ್ಲ ರಾಜ್ಕುಮಾರ್ ಹಾಡುಗಳು, ನಾನು ನನ್ನ ಹೆಂಡತಿ ಮನೆಯಲ್ಲಿ ಎಲ್ಲ ರಾಜ್ಕುಮಾರ್ ಹಾಡುಗಳು, ಎಲ್ಲ ಕನ್ನಡ ಹಳೇ ಹಾಡುಗಳು, ನೀರಿನಲ್ಲಿ ಅಲೆ ಉಂಗರಿಂದ ಎಲ್ಲ ಹಾಡು ಬರುತ್ತೆ ನಮಗೆ. ನಾವು ರೇಡಿಯೋಯಿಂದನೇ ಕಲ್ತಿದ್ದು. ನಮಗೆ ಜಗತ್ತು ಅರಿವಿಗೆ, ನಮ್ಮ ಅರಿವಿಗೆ ಬಂದಿದ್ದೆ ರೇಡಿಯೋಯಿಂದ. ಆಯ್ತಾ, ನನ್ನ ಫೇವ್ರೆಟ್ ಈಗಲೂ ಚಾನೆಲ್ ಅಂದರೆ ರೇಡಿಯೋ, ಆಲ್ ಇಂಡಿಯಾ ರೇಡಿಯೋ. ಅದರಲ್ಲೂ ನಾನು ವಿವಿಧ ಭಾರತಿ ಏನಾದ್ರು ಸಿಗೋ ಅಂದರೆ ವಿವಿಧ ಭಾರತಿ ಹಾಕೊಂಡಿರ್ತೀನಿ. ಆಯ್ತಾ, ನ್ಯೂಸನ್ನು ನಾನು ಬರೀ ರೇಡಿಯೋಯಿಂದನೇ ಮೊದಲು ಕೇಳ್ತಾ ಇದ್ದೆ. ಈಗ ಬೇರೆ ಬೇರೆ ಕಡೆ ನ್ಯೂಸ್ ಬರುತ್ತೆ, ಆದರೂ ನನಗೆ ಆಲ್ ಇಂಡಿಯಾ ರೇಡಿಯೋಲಿ ನ್ಯೂಸ್ ಬರೋ ಥರ ನನಗೆ ಬೇರೆ ಕಡೆ ಬರಲ್ಲ ಅಂತ ಅನ್ಸುತ್ತೆ ಈಗಲೂ. ಆದರೆ ಅದು ಗೌರ್ಮೆಂಟ್ ಕಂಟ್ರೋಲ್ ಇರೋದ್ರಿಂದ ಅದು ಎಲ್ಲಾನು ಹೇಳೋದಕ್ಕಾಗಲ್ಲ, ಅದನ್ನು ಒಪ್ಕೋತೀನಿ ನಾನು. ಬಟ್ ನ್ಯೂಸ್ ಬೇರೆ ಥರ ಬರೋಕ್ಕೆ ನಮ್ಗೆ ಸಾಧ್ಯ ಇದೆ. ರೇಡಿಯೋದು ನಿಮಗೊಂದು ಹೇಳ್ತೀನಿ, ಯಾರು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ, ಎಂ ಟಿ ವಿ ಅವರು ಮೊದಲ ಹಾಡು ಮಾಡಿದ್ದು, ಒಂದು ವಿಡಿಯೋ ಅವರು ತೋರಿಸಿದ್ದು, ರೇಡಿಯೋ ಕಾಲ ಮುಗೀತು, ಈಗ ಇದು ಎಂ ಟಿ ವಿ ಇದು ವಿಡಿಯೋ ಕಾಲ ಬಂದಿದೆ ಅನ್ನೋ ಥರದ್ದು ಹಾಡು ಮಾಡಿದ್ರು ಅಂತ ಅವ್ರು ಮೊದಲು ಮಾಡಿದ್ದು. ರೇಡಿಯೋ ಇನ್ನೂ ಇದೆ, ಆದರೆ ಈ ವರ್ಷ ಡಿಸೆಂಬರ್ ಕಡೆಯಲ್ಲಿ ಎಂ ಟಿ ವಿ ಕ್ಲೋಸ್ ಆಗುತ್ತೆ, ರೇಡಿಯೋ ಇನ್ನೂ ಇದೆ. ಇನ್ನೊಂದು ಹೇಳ್ತೀನಿ, ಆಗಿಂದ ಈಗ ನಿಮ್ಮ ಚಾನೆಲ್ಗಳು ಜಾಸ್ತಿ ಆಗಿದೆ ರೇಡಿಯೋದು. ಆಯ್ತಾ, ಅದು ನಾನು ಎಷ್ಟೇ ಒಂದು ಆಲ್ ಇಂಡಿಯಾ ರೇಡಿಯೋ ಅದು ಒಂಥರದ್ದು ಮನೋಪಲಿ ಇತ್ತು ಅಂತ ಹೇಳಿದ್ರು, ಆಲ್ ಇಂಡಿಯಾ ರೇಡಿಯೋ ಇಲ್ಲದೆ ಹೋಗಿದ್ದಿದ್ರೆ ಎಲ್ಲ ಭಾಷೆಗಳಲ್ಲೂ, ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಆ ಭಾಷೆಯಲ್ಲಿ ಡೈಲೆಕ್ಟ್ಸ್ಗೂ ಒಂಥರದ್ದು ರೆಪ್ರೆಸೆಂಟೇಷನ್ ಕೊಡೋ ಥರ ದುಡ್ಡನ್ನು ಯೋಚನೆ ಮಾಡದೆ ದೇಶವನ್ನು ಯೋಚನೆ ಮನಸ್ಸಿನಲ್ಲಿಟ್ಕೊಂಡು ದೇಶದ ಜನತೆ, ದೇಶದ ಪ್ರತಿಭೆ, ಅದರ ಮತ್ತೆ ಅದರ ವೈವಿಧ್ಯತೆ ಅದನ್ನು ಮನಸ್ಸಿನಲ್ಲಿಟ್ಕೊಂಡು ಮಾಡ್ತಾ ಇದ್ದಿದ್ದು ಆಗೂ ಅಷ್ಟೇ ಈಗೂ ಅಷ್ಟೇ ಅಂದರೆ ಆಕಾಶವಾಣಿ ಮುಂದೆ ಇದ್ದಿದ್ದು. ಆಗಾಗಿದ್ದ ಭಾರತಕ್ಕೆ ಆಕಾಶವಾಣಿ ಇಲ್ಲದಿದ್ರೆ ಅಪಾಯ ಆಗಿರೋದು, ಯಾಕೆಂದ್ರೆ ಒಂದು ಅನಿವನ್ ಆಗಿ ರೆಪ್ರೆಸೆಂಟೇಷನ್ ಆಗಿರೋದು ಅದು ಒಂದು. ಆದರೂ ಹಿಂದಿ ಹೇರಿಕೆ ಇತ್ತು, ಅದೊಂದು ಬಿಟ್ಟರೆ ಇನ್ನೂ ಇನ್ನು ಮಿಕ್ಕಿದ್ದೆಲ್ಲ ರೀತಿಯಲ್ಲೂ ಆಕಾಶವಾಣಿ ಎಲ್ಲರಿಗೂ ರೆಪ್ರೆಸೆಂಟೇಷನ್ ಕೊಡ್ತಾರೆ ಇತ್ತು. ಅದಕ್ಕಾಗಿ ನಮ್ಮ ಸಿನಿಮಾಗಳ ಬಗ್ಗೆ ನಮಗೂ ಅರಿವು ಬರ್ತಾ ಇದ್ದಿದ್ದು ಅದಕ್ಕೆ. ಎರಡನೇದು, ನಿಮ್ಮಲ್ಲಿ ಯಾರು ಹೇಳ್ತಾರೋ ಇದು ಗೊತ್ತಿಲ್ಲ, ಸಿ ಆಕಾಶವಾಣಿ, ಆಲ್ ಇಂಡಿಯಾ ರೇಡಿಯೋ ಪ್ಲೇಡ್ ಎ ಯುನೀಕ್ ಕಾಂಟ್ರಿಬ್ಯೂಟರಿ ಪಾರ್ಟ್ ಇನ್ ಯುನೈಟಿಂಗ್ ಇಂಡಿಯಾ. ಓಕೆ, ನಿಮಗೊಂದು ಸ್ಟೋರಿ ಹೇಳ್ತೀನಿ. ಇವರು

ಕಿಶೋರ್ ಭೋಸ್ಲೆ ಅವರು ಪ್ರಾಣ್ ಜಾಯ ಪರ್ ಪಚನ ಚಾಯ ಅನ್ನೋ ಸಿನಿಮಾದಲ್ಲಿ ಒಂದು ಹಾಡು ಹೇಳಿದರು. ಅದು ಅದನ್ನು ಅದಕ್ಕೆ ಮ್ಯೂಸಿಕ್ ಕೊಟ್ಟಿದ್ದು ಒಪ್ಪಿನಯ್ಯರು. ಒಪ್ಪಿನಯ್ಯರು ಮತ್ತು ಆಶಾ ಭೋಸ್ಲೆ ಅವರಿಗೆ ಒಂದು ಸಂಬಂಧ ಇತ್ತು, ತುಂಬ ವರ್ಷ ಒಟ್ಟಿಗೆ ಇದ್ದರು ಅವರು. ಅದೇನು ಜಗಳ ಆಗಿ ಆ ಸಿನಿಮಾದ ಟೈಮಲ್ಲಿ ಅವರು ಸಪರೇಟ್ ಆಗಿಬಿಟ್ರು. ಆವಾಗ ಹಾಡು ಹೇಳಬೇಕಾದ್ರೆ ಆ್ಯಕ್ಚುಲಿ ಆ ಲಿರಿಕ್ಸಲ್ಲಿ ಬರುತ್ತೆ, ನಮ್ಮ ಕಾಶನ ಹೋದೆ ಹಮ್ಕ ಜುದಾಯಿ, ಅಂದರೆ ನಮ್ಮಿಬ್ಬರ ಸಪರೇಷನ್ ಆಗೋದಾಗಿದ್ದರೆ ಇಂಥ ಭಾವನೆ ನನಗೆ ಬರ್ತಿರಲಿಲ್ಲ ಅನ್ನೋರು ಆ ಲೈನ್ ಹೇಳ್ತಾ ಸ್ಟುಡಿಯೋದಲ್ಲಿ ಅಳ್ತಾ ಹೇಳೋರಂತೆ ಆ ಲೈನನ್ನು ಅವರು. ಆ ಸಾಂಗನ್ನ ಅವ್ರ ಪ್ರೊಡ್ಯೂಸರ್ ಇಷ್ಟಪಡಲಿಲ್ಲೋ ಅಥವಾ ಈ ಸಪರೇಷನ್ ಆಗಿದ್ದರಿಂದ ಆಶಾ ಅವ್ರು ಇಷ್ಟಪಡಲಿಲ್ಲೋ ಅದು ಸಿನಿಮಾದಲ್ಲಿ ಇರಲಿಲ್ಲ ಅದು, ಆಯ್ತಾ. ಬಟ್ ದಟ್ ಸಾಂಗ್ ಆಲ್ ಇಂಡಿಯಾ ರೇಡಿಯೋದಲ್ಲಿ ಹಿಟ್ ಆಗಿಬಿಟ್ಟಿತ್ತು, ಮತ್ತೆ ಫಿಲ್ಮ್ ಫೇರ್ ಅವಾರ್ಡ್ ಅವ್ರಿಗೆ 5ನೇ ಸಲಿನೋ 6ನೇ ಸಲಿನೋ ಆ ಸಾಂಗಿಗೆ ಆಶಾ ಅವ್ರಿಗೆ ಬಂತು. ಚೈನ್ ಸೆ ಹಮ್ಕೊ ಕಭಿ ಆಪ್ನೆ ಜೀನೆ ನಾ ದಿಯಾ, ಅದು ಸಾಂಗು.

0: ಆಲ್ ಇಂಡಿಯಾ ರೇಡಿಯೋ ಇಲ್ಲದೆ ಇದ್ರೆ ಐ ಡೋಂಟ್ ಥಿಂಕ್ ಇಂಡಿಯಾ ವುಡ್ ಹ್ಯಾವ್ ಬಿನ್ ಆಸ್ ಯುನೈಟೆಡ್ ಆಸ್ ಇಟ್ ಕುಡ್ ಬಿಕಮ್ ಲೇಟರ್. ಅಂಡ್ ಆಲ್ ಇಂಡಿಯಾ ರೇಡಿಯೋ ಯುನೀಕ್ ಕಾಂಟ್ರಿಬ್ಯೂಷನ್ ನಮಗೂ, ಒಂದು ಕೇಂದ್ರ ಸರ್ಕಾರಕ್ಕೂ ನಮಗೂ, ದೆಹಲಿಗೂ ನಮಗೂ, ಮತ್ತೆ ಭಾರತ ಅನ್ನೋ ಒಂದು ಪರಿಕಲ್ಪನೆಗೂ ಕೊಂಡಿ ಇದ್ದಿದ್ದೆ ಆಕಾಶವಾಣಿ. ಅದು ತುಂಬಾ ದೊಡ್ಡದು, ಅದನ್ನ ಆಕಾಶವಾಣಿನೂ ಮರಿಬಾರದು ಅಂತ ನಾನು ಹೇಳ್ತೀನಿ.
1: ಸುಷ್ಮಾ ಸ್ವರಾಜ್ ಅವರು ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್ ಆಗಿದ್ದಾಗ ನೀವು ಅವರನ್ನ ಒಂದು ದೀರ್ಘ ಸಂದರ್ಶನ ಮಾಡಿ ಅದು ಇಡೀ ಎರಡು ಪೇಜ್ ಸ್ಪ್ರೆಡ್ ಇದರಲ್ಲಿ ಬಂತು ಅನ್ನೋದು. ಆಗ ಪ್ರಸಾರ ಭಾರತೀಯ ಒಂದು ಕಲ್ಪನೆ ಗರಿಗೆದರುತ್ತಾ ಇದ್ದ ಕಾಲ. ಈ ಹಿನ್ನೆಲೆಯಲ್ಲಿ ಪ್ರಸಾರ ಭಾರತಿ ಒಂದು ಸ್ವಾಯತ್ತ ಸಂಸ್ಥೆ ಮಾಡಿದ ಪರಿಕಲ್ಪನೆ ಏನಿತ್ತು, ಅದು ನೆನಪಿದ್ದರೆ ಒಂಚೂರು ಏನಾದರೂ ಹೇಳಬಹುದ ಸರ್?
0: ನೋಡಿ, ನಾನು ಅವಾಗ ನಾನು ಹೋಗಿರ್ಲಿಲ್ಲ ಫಸ್ಟ್. ಅಯ್ಯೋ, ನಾನೇನ್ ಮಾಡಿದೆ, ನನ್ನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಿದ್ದ ಬಿಸ್ನೆಸ್ ಸೆಕ್ಷನ್ ಅಲ್ಲಿ ಇದ್ದ ಒಬ್ಬ ರಿಪೋರ್ಟರ್ಗೆ, ಬಿಸ್ನೆಸ್ ಹೆಡ್ ಆಗಿದ್ದ ಅವನು, ನಾನು ಅವ್ರಿಗೆ 13 ಪ್ರಶ್ನೆಗಳನ್ನ ಬರ್ಕೊಟ್ಟೆ ಅವ್ರನ್ನ ಕೇಳೋದಿಕ್ಕೆ. ಅವನು ಬೆಂಗಾಲಿನೂ ಅಸ್ಸಾಂ ಹುಡುಗನೋ ಅವನು, ಅವನು ಹೋಗಿ ಸುಷ್ಮಾ ಸ್ವರಾಜ್ ಅವ್ರನ್ನ ಭೇಟಿಯಾಗಿ ಪ್ರಶ್ನೆಗಳನ್ನ ಕೇಳಿದಾನ. ಅವನು ಅವ್ರ 2-3 ಪ್ರಶ್ನೆ ಆದ್ಮೇಲೆ ಅವ್ರು ತುಂಬಾ ಚುರುಕವರು, ಯಾರಪ್ಪ ನಿನಗೆ ಈ ಪ್ರಶ್ನೆ ಎಲ್ಲ ಕೇಳಿರೋದು ಅಂತ ಅವ್ರಿಗೆ ಗೊತ್ತಾಗಿದೆ. ಅವನಿಗೆ ಗೊತ್ತಾಗಿಲ್ಲ ಪ್ರಶ್ನೆ ಅರ್ಥ ಅಂತ. ಇಲ್ಲ, ಅವನು ನಾನಲ್ಲ ಮೇಡಮ್, ನಮ್ಮ ಸೀನಿಯರ್ ಬರ್ಕೊಂಡು ಅವ್ರಿಗೆ ಬರಕ್ಕೆ ಹೇಳು ಅಂತ ಹೇಳಿದ್ರು. ಅದಕ್ಕೆ ನಾನು ಹೋಗಿ ಮೀಟ್ ಮಾಡಿದೆ ಅವ್ರನ್ನ. ಅವ್ರು ಹೇಳಿದ್ರು, ನನಗೆ ಪೂರ್ತಿ ಅರ್ಥ ಆಗಲ್ಲ ಇದು, ನಾನು ಒಪ್ಕೋತೀನಿ ನಾನು, ಆದರೆ ನಿಮ್ಮಂಥವ್ರು ನಮ್ಮ ಗೈಡಿಂಗ್ ಕೌನ್ಸಿಲ್ ಇದರಲ್ಲಿ ಪ್ಯಾನಲಲ್ಲಿ ಇರಬೇಕು ಅಂತ ಹೇಳಿದ್ರು. ನಾನು ಹೇಳಿದಿಲ್ಲ, ನಾನು ಜರ್ನಲಿಸ್ಟ್ನ ಇರಲ್ಲ ಅಂದೆ. ಮತ್ತೆ ಅವರು ಒಂದೊಂದಾಗಿ ಪ್ರಶ್ನೆಗಳ ಆನ್ಸರ್ ಮಾಡಿದ್ರು. ಅವ್ರು ಹೇಳಿದ್ರಲ್ಲಿ ಕೆಲವು ಹೇಳ್ತೀನಿ ನಿಮಗೆ. ನಾವು ಇಷ್ಟೊಂದು ಜನನ್ನ ಇಟ್ಕೊಂಡು ಪ್ರಸಾರ ಭಾರತೀನ ಒಂದು ಕಾರ್ಪೊರೇಷನ್ ಆಗಿ ರನ್ ಮಾಡೋ ಥರದ್ದು ಇದ್ರೆ, ನಾವು ಅದು ಯಾವ್ದು, ಇವಾಗ ದೂರದರ್ಶನ್ ಅಂತಿತ್ತು, ಆಲ್ ಇಂಡಿಯಾ ರೇಡಿಯೋ ಅಂತಿತ್ತು, ಅದನ್ನೆಲ್ಲ ಸೇರಿ ಒಂದು ಪ್ರಸಾರ ಭಾರತಿ ಅಂತ ನಾವು ಮಾಡೋದಿದ್ರೆ, ನಾವು ಅಷ್ಟು ದೊಡ್ಡ ಕಾರ್ಪೊರೇಷನ್ ಅನ್ನ ಒಂದು ಕಾರ್ಪೊರೇಟೈಸ್ ಮಾಡಿದ್ರೆ ಒಂದು ಪ್ರಾಫಿಟ್ ಮೇಕಿಂಗ್ ಎಂಟಿಟಿ ತರದಾಗಬೇಕಾಗತ್ತೆ. ನಾವು ಹಂಗೆ ಅದನ್ನು ಗ್ರೋ ಮಾಡೋದಕ್ಕಾಗಲ್ಲ, ಜನ ಕೇಳಿದ್ದನ್ನೆಲ್ಲ ಕೊಡೋಕ್ಕಾಗಲ್ಲ. ದೇರ್ ವಾಸ್ ಎ ವೇ ಟು ಕಾರ್ಪೊರೇಟೈಸ್ ದಿಸ್ ಅಂಡ್ ಮೇಕ್ ಮನಿ, ಬಟ್ ಪ್ರಸಾರ ಭಾರತಿ ಶುಡ್ ನಾಟ್ ಗೆಟ್ ಇನ್ ಟು ಪ್ರೊಡಕ್ಷನ್. ವಾಟ್ ಹ್ಯಾಪನ್ಸ್ ಇಸ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ವಿಲ್ ಡೆವಲಪ್. ಇಫ್ ಯು ಆರ್ ಎ ಪ್ರೊಡಕ್ಷನ್ ಹೌಸ್ ಆಲ್ಸೋ, ಚಾನೆಲ್ ಅಂಡ್ ಎ ರೆಗ್ಯುಲೇಟಿಂಗ್ ಅಥಾರಿಟಿ, ಬಿಡಿ ಎ ತರ ಆಗ್ಬಿಡುತ್ತೆ. ಬಿಡಿ ಇಸ್ ಆಲ್ಸೋ ಬಿಲ್ಡ್ ಟು ಕನ್ಸ್ಟ್ರಕ್ಷನ್, ಬಿಡಿ ಆಲ್ಸೋ ವಿಲ್ ಪ್ಲಾನಿಂಗ್, ಅಂದ್ರೆ ಇಟ್ಸ್ ಎ ಕಾಂಟ್ರಡಿಕ್ಷನ್. ಅದು ಆ ಪ್ರಿನ್ಸಿಪಲ್ ತಪ್ಪು. ಆ ಇದರಲ್ಲಿ ಅವರು ಹೇಳಿದ್ರು, ನಾವು ಆದಷ್ಟು ಅದನ್ನು ರೆಗ್ಯುಲೇಟರಿ ಆಗ ಮಾಡ್ತೀವಿ, ವಿ ವಿಲ್ ರನ್ ಇಟ್ ವಿತ್ ಸ್ಕೆಲಿಟಲ್ ಸ್ಟಾಫ್ ಫಾರ್ ಸೆಕ್ಯೂರಿಟಿ ಫಾರ್ ದ ನೇಷನ್. ವಿ ನೀಡ್ ದಿಸ್ ಅಂಡ್ ವಿ ನೀಡ್ ಇಟ್ ಫಾರ್ ನ್ಯೂಸ್, ಕರೆಂಟ್ ಅಫೇರ್ಸ್ ಅಂಡ್ ಫಾರ್ ಇಂಪಾರ್ಟಿಂಗ್ ಇಂಪಾರ್ಟೆಂಟ್ ಪಬ್ಲಿಕ್ ಇಂಟ್ರೆಸ್ಟ್ ಮೆಸೇಜಸ್. ಅಂದರೆ ವ್ಯಾಕ್ಸಿನೇಷನ್ ಇರ್ಬೋದು, ಚೈಲ್ಡ್ ಮಾರ್ಟಾಲಿಟಿ ಇರ್ಬೋದು, ಹೆಲ್ತ್ ಇರ್ಬೋದು, ಇಂಥದ್ದು ಮಾಡೋದಕ್ಕೆ ಇಟ್ಕೋಬೇಕು. ಬಟ್ ಅದರ್ ಕಾರ್ಪೊರೇಟ್ ಕಮರ್ಷಿಯಲ್ ಆಕ್ಟಿವಿಟಿ ವಿ ಶುಡ್ ಗೆಟ್ ಔಟ್ ಆಫ್ ಅನ್ನೋ ಪ್ರಿನ್ಸಿಪಲ್ ಇದೆ ಅಂತ ಅವರು ಅವಾಗ ಹೇಳಿದ್ರು.
1: ಈಗ ಈ ನಮ್ಮ ಸಂದರ್ಶನವನ್ನ ಸುಖಾಂತ್ಯಗೊಳಿಸುವುದು ಹೇಗೆ?
0: ನಾವು ಆಕಾಶವಾಣಿ, ಪ್ರಸಾರ ಭಾರತಿ, ಈ ಸಂಸ್ಥೆ ಸಂಘಟನೆಗಳಿಗೆ, ಆಕಾಶವಾಣಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಹೇಳಿ, ಅದು ನಮ್ಗೆ ಕೊಟ್ಟಿರುವ ಕೊಡುಗೆಯನ್ನ, ನಮ್ಮ ಬಾಲ್ಯದಲ್ಲಿ ನಾವು ಯುವಕರಾಗಿದ್ದಾಗ, ಈಗಲೂ ಆಗಾಗ ನಮಗೆ ಕೊಡುವ ಸುಖವನ್ನು, ನಮಗೆ ಭಾರತೀಯತೆಯನ್ನು ನಮ್ಮಲ್ಲೇ ಅಭಿವ್ಯಕ್ತಿಗೊಳಿಸುವ ಒಂದು ಸಾಧನ ಆಗಿರೋದ್ರಿಂದ ಅದು ಚಿರಕಾಲ ಉಳಿಯಲಿ. ಅದು ಅದರಿಂದ ನಮಗೆ ಮನರಂಜನೆ ಆಗಲಿ, ವಿಚಾರ ತಿಳಿಯಲಿ, ನಮಗೆ ನಾವು ಅಂತ ಅನಿಸ್ತಾನೆ ಇರಲಿ ಅಂತ ಹೇಳಿದ್ರು.
1: ತುಂಬಾ ಸಂತೋಷ ಸರ್. ನಿಮಗೆ ಎಷ್ಟೊಂದು ತೊಂದರೆಗಳು ಇದ್ದವು, ಆದರೆ ಈ ಎಲ್ಲದರ ನಡುವೆ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದೀರಿ, ನಿಮಗೆ ಸಾವಿರ ಸಾವಿರ ನಮನಗಳು. ನಮಸ್ಕಾರ ಸರ್.
0: ನಮಸ್ಕಾರ.
2: ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದವರು ಕಿರುತೆರೆ, ರಂಗಭೂಮಿ, ಚಲನಚಿತ್ರ ಕಲಾವಿದ, ರಂಗಕರ್ಮಿ ಪ್ರಕಾಶ್ ಬೆಳವಾಡಿ, ನಿರೂಪಣೆ ಹಾಗೂ ನಿರ್ಮಾಣ ಬಿಕೆ ಸುಮತಿ. ಕೇಳ್ತಾ ಇರಿ, ನಮ್ಮೊಂದಿಗಿರಿ, ಇದು ಆಕಾಶವಾಣಿ. ಆಕಾಶ ಬುಟ್ಟಿ ವಿಶೇಷ ಕಾರ್ಯಕ್ರಮ ಕೇಳಿದಿರಿ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಸಮಯ 3:01 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಸಂದರ್ಶಿನಿ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಲೋಕಾಯುಕ್ತಕ್ಕೆ ದೂರು ಕೊಡಬೇಕು ಅಂತಂದ್ರೆ ಹೇಗೆ ಅಂತ ಅನ್ನೋದನ್ನ ತಿಳ್ಕೊಳ್ಳೋಣ
4: ಸರ್. ನೋಡಿ, ಈಗ ನಾವು ಏನಾದರೂ ಒಂದು ಅಫೆನ್ಸ್ ಆಯಿತು, ತಪ್ಪಾಯಿತು ಅಂತ ಹೇಳಿ ಯಾವುದಾದ್ರೂ ಒಂದು ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ನೀಡಬೇಕಂದ್ರೆ ಜನರಲ್ ಆಗಿ ನಾವೇನ್ ಅನ್ಕೊಂತೀವಿ, ಎಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ವಾ. ಅದೇ ಒಂದು ಸರ್ಕಾರಿ ಉದ್ಯೋಗಿ ಮೇಲೆ ಸರ್ಕಾರಿ ಉದ್ಯೋಗ ಸಮಯದಲ್ಲಿ ಏನಾದರೂ ನಮಗೆ ತೊಂದರೆ ಆದರೆ, ಅಂದರೆ ನಾವು ಹೋದಾಗ ಅವರು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ದಿರಾ, ಬ್ರೈಬ್ ಕೇಳೋದಾಗ್ಲಿ ಮತ್ತೊಂದು ಮಾಡೋದಾಗ್ಲಿ, ನಮ್ಮ ಕೆಲಸ ಮಾಡಿಕೊಡದೇ ಇರುವಂತಹ ಸಂದರ್ಭದಲ್ಲಿ ನಾವು ಏನು ಮಾಡಬಹುದು ಅನ್ನೋ ವಿಚಾರವನ್ನ ನೋಡೋದಾಗ,
2: ಲಂಚಕ್ಕೆ ಬೇಡಿಕೆ ಇಟ್ಟಾಗ
4: ಬೇಡಿಕೆ
2: ಯಾವ ರೀತಿ ಅರ್ಜಿ ಕೊಡಬೇಕು ಅಂತ ಅನ್ನೋದ್ರ ಬಗ್ಗೆ ಇವತ್ತು ತಾವು ಮಾಹಿತಿ ಮಾಡ್ಕೊಡ್ತೀರಿ. ಲಂಚ ಒಂದೇ ಅಂತಲ್ಲ,
4: ಬೇರೆ ಬೇರೆ ಕಾರಣ. ಈಗ ಲಂಚ ಕೇಳಬೇಕು ಅಂತಾನೆ ಇಲ್ಲ, ಎಷ್ಟು ದಿನ ಆದ್ರೂ ನಮ್ಮನ್ನ ಸುತ್ತಿಸ್ತಾನೆ ಇರ್ತಾರೆ. ನೋಡಿ ಸರ್, ನಾವು ಫಸ್ಟ್ಗೆ ಒಂದು ರೆಪ್ರೆಸೆಂಟೇಷನ್ ನ ಕೊಡಬೇಕಾಗತ್ತೆ. ಅಂದ್ರೆ ಈಗ ನಾವು ಯಾವುದೇ ಕೋರ್ಟಿಗೆ ಹೋದ್ರು ದಾಖಲೆಗಳು ಇಂಪಾರ್ಟೆಂಟ್ ಅಲ್ವಾ. ಸೊ ನಾವು ಬಾಯಿ ಮಾತಲ್ಲಿ ಕೇಳಿದಾಗ ಅದು ಅಷ್ಟು ಇಲ್ಲದೆ ಇರಬಹುದು. ಒಂದು ರೆಪ್ರೆಸೆಂಟೇಷನ್, ನಮಗೆ ಈ ಆಫೀಸ್ ಇಂದ ಈ ಕೆಲಸ ಆಗ್ಬೇಕು ಮಾಡಿಕೊಡಿ ಅಂತ ಹೇಳಿ ಒಂದು ಲೆಟರ್ ಅನ್ನ ನಾವು ಕೊಡಬೇಕಾಗತ್ತೆ. ಯಾವುದೇ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಗೆ ಆಗ್ಲಿ, ಕಾಪಿಯನ್ನ ಕೂಡ ನಾವು ಭದ್ರವಾಗಿ ಇಟ್ಕೋಬೇಕಾಗುತ್ತೆ.
2: ಸಾಮಾನ್ಯ ನಾವು ಯಾವ್ದೋ ಒಂದು ಆಫೀಸಿಗೆ ಹೋದಾಗ ಆಗಲ್ಲ ಅಂತಾರೆ, ಆಗಲ್ಲ ಅಂತ ಹೇಳಿ ಬರ್ದ್ಕೊಡಿ ನೀವು ಅಂತ ಹೇಳ್ತಾರೆ. ಸೊ ಬರ್ದ್ಕೊಡಿ ಅಂತ ಅನ್ನೋದು ಮೇಲ್ನೋಟಕ್ಕೆ ಹಾರ್ಶ್ ಆಗಿ ಕಾಣಿಸಬಹುದು, ನಿಜ. ಆದ್ರೆ ಇದರ ಅರ್ಥ ಏನಂದ್ರೆ, ನೀವು ನಮಗೆ ಕ್ರಮಬದ್ಧವಾಗಿ ಏನು ಕಾನೂನುಬದ್ಧವಾಗಿ ಏನಿದೆ ಅದನ್ನ ನೀವು ಕೊಡಿ ಅಂತ ಹೇಳಿದಂಗೆ ಅಕ್ನಾಲೆಜ್ಮೆಂಟ್. ಒಂದು ಅರ್ಜಿ ಕೊಟ್ಟಾಗ ಈ ಅರ್ಜಿಯನ್ನ ಇಂಥ ತಾರೀಖಿಗೆ ನಾನು ಕೊಟ್ಟಿದ್ದೆ ಅಂತ ಅನ್ನೋದು ಅದರ ಉಲ್ಲೇಖ ಮಾಡಿಕೊಂಡು ತಗೋಬೇಕಾಗತ್ತೆ.
4: ಲೋಕಾಯುಕ್ತ ವೆಬ್ಸೈಟ್ ಅಲ್ಲೇ ಕಂಪ್ಲೇಂಟ್ ಫಾರ್ಮನ್ಸ್ ಅಂತ ಹೇಳಿ ಡೌನ್ಲೋಡ್ ಆಗುತ್ತೆ, ಅಫಿಡವಿಟ್
2: ಕಂಪ್ಲೇಂಟ್.
4: ಖುದ್ದಾಗಿ ಕೊಡಬೇಕು ಅಂದ್ರೆ ಲೋಕಾಯುಕ್ತ ಆಫೀಸಿಗೆ ಹೋಗಿ ನಾವು ಖುದ್ದಾಗಿ ಕೊಡಬಹುದು, ಪೋಸ್ಟ್ ಮುಖಾಂತರ ಆದ್ರೂ ಕೊಡಬಹುದು.
2: ಫೋನ್ ಮಾಡಿ ಹೇಳ್ಬೋದಾ?
4: ಫೋನ್ ಮಾಡಿ ಹೇಳ್ಬೋದು, ಆದ್ರೆ ಅದನ್ನ ರಿಜಿಸ್ಟರ್ ಆಗಿದೆಯಾ ಇಲ್ವಾ ಅನ್ನೋ ಮಾಹಿತಿ ತಾವು ಮತ್ತೆ ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳ್ದಾಗ ಮತ್ತೆ ಕೇಸ್ ರಿಜಿಸ್ಟರ್ ಆಗಿದೆಯಾ ಇಲ್ವಾ, ಆ ಕೇಸ್ ನಂಬರ್ ಏನು, ತಾನು ಯಾವಾಗ ಬರಬೇಕು, ಇವೆಲ್ಲದ ವಿಚಾರವನ್ನ ನಾವು ತಿಳ್ಕೊಬೇಕಾಗತ್ತೆ. ಫೋನ್ ಮುಖಾಂತರ ಹೇಳಿದಾಗ ಒಂದು ಇನ್ಫಾರ್ಮೇಶನ್ ನ ಕೊಟ್ಟ ಹಾಗಾಗತ್ತೆ, ಅವ್ರಿಗೂ ಐಡೆಂಟಿಟಿ ಆಫ್ ದಿ ಕಂಪ್ಲೇನೆಂಟ್ ಸಿಗೋದಿಲ್ಲ. ಅವ್ರು ಯಾರ ಹೆಸರ ಮೇಲೆ ರಿಜಿಸ್ಟರ್ ಮಾಡ್ತಾರೆ ಹೇಳಿ.
2: ಈಗ ಇಂಥ ಇಲಾಖೆನಲ್ಲಿ ಈ ರೀತಿ ಅಕ್ರಮಗಳು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ದಯವಿಟ್ಟು ಲೋಕಾಯುಕ್ತದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಲಿ ಅಂತ ಅಂದ್ರೆ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನ ಫೋನ್ ಮಾಡ್ತಾರೆ.
4: ಭ್ರಷ್ಟಾಚಾರ ನಡೆಯುವಾಗ ನಡೀತಾ ಇದೆ ಅನ್ನೋದು ಇಂಟಿಮೇಷನ್, ಆ ಇಂಟಿಮೇಷನ್ ನೀವು ಖಂಡಿತ ಫೋನ್ ಅಲ್ಲಿ ಕೊಡಬಹುದು. ಲೋಕಾಯುಕ್ತಗೆ ಹೋಗೋಕ್ಕೂ ಮುಂಚೆ ನಾವು ಎಲ್ಲ ಪಾಸಿಬಲ್ ರೆಮಿಡೀಸ್ ನ ಸಾಲ್ವ್ ಮಾಡಿರ್ಬೇಕು, ಪ್ರಯತ್ನ ಮಾಡಿರ್ಬೇಕು, ಆದಮೇಲೆ ಲೋಕಾಯುಕ್ತಕ್ಕೆ ಹೋಗ್ಬೇಕು ಅನ್ನೋದು ಇದೆ.
2: ಈಗ ಈ ರೀತಿ ಲೋಕಾಯುಕ್ತಕ್ಕೆ ನಾವು ಒಂದು ಅರ್ಜಿ ಕೊಟ್ಟಿರ್ತೀವಿ, ನಮಗೆ ಅನ್ಯಾಯ ಆಗಿರ್ತದೆ, ನಮಗೆ ಏನೋ ಮೋಸ ಆಗಿರ್ತದೆ, ಆವಾಗ ಆ ವ್ಯಕ್ತಿಯ ರಕ್ಷಣೆ ಹೇಗೆ
4: ಸರ್? ಆ ವ್ಯಕ್ತಿಯ ರಕ್ಷಣೆಗೆ ಏನೂ ತೊಂದರೆ ಆಗೋದಿಲ್ಲ.
2: ವಕೀಲರಾದ ಸಂದರ್ಶಿನಿ ಅವರೇ, ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ ಸರ್.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್, ಹೆಲೋ, ನಮಸ್ಕಾರ, ಶುಭ ಮಧ್ಯಾಹ್ನ, ಸಮಯ 3:07. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಹೊಂಬಿಸಿಲನ್ನ ಶುರು ಮಾಡುವಂತಹ ಸಮಯ. ಹೊಂಬಿಸಿಲಲ್ಲಿ ಏನಿರುತ್ತೆ ಅಂತ ಬಂದಾಗ ಶನಿವಾರದ ಹೊತ್ತು ಆಬ್ವಿಯಸ್ಲಿ ಸಿನಿಮಾ ಬಗ್ಗೆ ಕ್ವಿಜ್ ಇರುತ್ತೆ. ಹೋದ ವಾರ ಎಲ್ಲ ತಲೆಗೊಂದಷ್ಟು ಹುಳ ಬಿಟ್ಟೋಗಿರ್ತೀನಿ ಆ ಪ್ರಶ್ನೆಗೆ ಉತ್ತರ ಹುಡುಕಿ, ಅದನ್ನ ಆ ವಾರ ಹೇಳಿದೆ, ಮುಂದಿನ ವಾರ ಬೇರೆ ಹೇಳ್ತೀನಿ ಅಂತ ಹಾಗೇ ಕಾಯುವಿಕೆಯನ್ನ, ಕಾತರಿಕೆಯನ್ನ ಹಾಗೇ ಕ್ಯಾರಿ ಮಾಡಿಸಿರ್ತೀನಿ. ಸೊ ಇವತ್ತು ಆ ಎಲ್ಲ ಕಾಯುವಿಕೆಗೆ, ಕಾತರಿಕೆಗೆ ತೆರೆಯನ್ನ ಎಳೆಯೋ ಸಮಯ ಸಿಗುತ್ತಾ? ಈ ವಾರ ಇಷ್ಟು ದಿನ ಮುಂದೂಡ್ಕೊಂಡು ಬಂದಿದ್ದಂತಹ ಪ್ರಶ್ನೆಗೆ ಉತ್ತರ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ ಖಂಡಿತ. ಒಂದು ಪ್ರಶ್ನೆ ತುಂಬಾ ಬ್ಯಾಲೆನ್ಸ್ ಅಲ್ಲಿತ್ತು, ಜಿಯೋಲಿತ್ತು, ಆ ಬ್ಯಾಲೆನ್ಸ್ ಅನ್ನ ಇವತ್ತು ಕ್ಲಿಯರ್ ಮಾಡೇ ಬಿಡೋಣ. ನಮಸ್ತೆ ಮಂಜು ಸರ್, ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಈಸಿ ಪ್ರಶ್ನೆ ಕೇಳಿ ಅಂತ ಇದ್ದಾರೆ ಕುಮಾರ್ ಬಂಗಾರಿ ಆಟೋ ಅವರು. ಹೊಂಬಿಸಿರು ಕಾರ್ಯಕ್ರಮಕ್ಕೆ ರೆಡಿ ಇದ್ದೀವಿ, ಸುಲಭವಾದ ಪ್ರಶ್ನೆ ಕೇಳಿ ಅಂತ ನಿತ್ಯ ಅವರು ನೆಲಮಂಗಲದಿಂದ ಸಂದೇಶವನ್ನ ಕಳ್ಸ್ಕೊಟ್ಟಿದ್ದಾರೆ. ಮಂಜುನಾಥ್ ಅವರೇ, ಅಪ್ಕ ಪ್ರಶ್ನೋತ್ತರ ಕೇಳಿಯೆ ಇಂತಜಾರ್ ಕರ್ ರಹೇ, ನಮ್ಮ ನಿಮ್ಮ ಪ್ರಶ್ನೋತ್ತರಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅಂತ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಸಂದೇಶವನ್ನ ಕಳ್ಸ್ಕೊಟ್ಟಿದ್ದಾರೆ. ಹಾಯ್ ಸರ್, ಹಳೆ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಅಂತ ಇದ್ದಾರೆ. ಹಾಗೆ ಪದ್ಮಶ್ರೀ ಅವರು ಗೆಸ್ ಮಾಡಿದ್ದಾರೆ ಹಳೆ ಪ್ರಶ್ನೆಗೆ ಏನು ಉತ್ತರ, ಅದು ಸರಿನಾ ತಪ್ಪ ತಿಳ್ಕೊಳ್ಳೋಣ. ಮಾಣಿಶ್ಯರು ಧಾರವಾಡದಿಂದ ಒಂದು ನಮಸ್ಕಾರ, ಒಂದು ಹೂಗುಚ್ಚ, ಒಂದು ಕೈ ಮೇಲೆ ತರಲ ಆ ಒಂದು ಸಿಂಬಲ್ ಕಳಿಸಿದ್ರೆ ನಮಸ್ಕಾರ, ಹೇಗಿದ್ರಾ ಮೇಡಮ್? ಸರಿ, ಮೊದಲನೇ ಪ್ರಶ್ನೆ ಏನು ಅಂತ ಈಗಾಗಲೇ ಕ್ಲೂ ಸಿಕ್ಕಿದೆ. ಮೊದಲನೇ ಪ್ರಶ್ನೆ ಏನು ಅಂತ ಹೇಳ್ಬಿಡ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಬ್ಯೂಟಿಫುಲ್ ಟ್ರ್ಯಾಕ್ ಇದೆ, ಕೇಳ್ಕೊಂಬನ್ನಿ. ಅದಾದ ನಂತರ ಮೊದಲನೇ ಪ್ರಶ್ನೆ, ನಿಮಗೆ ಗೊತ್ತಿರುವಂಥ ಪ್ರಶ್ನೆನೇ ಅದೇ ಪ್ರಶ್ನೆನ ನಾನು ಕೇಳ್ತೀನಿ. ಏನು ತುಡಿತಾನೋಗಿತೆ ಸೂರ್ಣಿಗೆ ಮೊರಕಂಠ ಸಿರಿಯಲ್ಲಿ?

ಸಮಯ 3:15 ಹೊಂಬಿಸಿಲು ಕೇಳ್ತಾ ಇದ್ದೀರಾ. ಹೊಂಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್. ಹೊಂಬಿಸಿಲೇನೋ ಇದೆ, ಆದ್ರೆ ಹೊರಗಡೆ ಮೋಡ ಕವಿದ ವಾತಾವರಣ ಇದೆ. ನಿಮ್ ಕಡೆ ಹೇಗಿದೆ? ಬೆಂಗಳೂರಲ್ಲಿ ಆಗಾಗ ಮಳೆ ಬಂದು ಹೋಗ್ತಾ ಇದೆ. ನಿಮ್ ಕಡೆ ಹೇಗಿದೆ ವಾತಾವರಣ? ಸಂದೇಶಗಳನ್ನ ಕಳ್ಸಿಕೊಡಿ. ಶುಭ ಮಧ್ಯಾಹ್ನ ಅಂತ ಸಂದೇಶವನ್ನ ಕಳ್ಸಿಕೊಡಿದರೆ ಪ್ರಕೃತಿ ಬನೇರ್ಘಟ್ಟದಿಂದ, ಹಾಗೆ ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ತುಂಬಾ ಕಷ್ಟದ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಅಂತ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಸ್ವಲ್ಪ ಸುಲಭವಾಗಿ ಉತ್ತರ ಕೊಡುವಂತಹ ಪ್ರಶ್ನೆಗಳನ್ನ ಕೇಳಬಾರ್ದ ಅನ್ನೋದು ಅವರ ಅಭಿಪ್ರಾಯ. ಒಂದು ದೇಶ ಒಂದು ಆಯಾಮದಲ್ಲಿ ಹೇಳೋದಾದ್ರೆ ಸುಲಭ ಆಗಿರೋ ಪ್ರಶ್ನೆಗಳನ್ನ ಅದರ ಜೊತೆಗೂ ಕೂಡ ಒಂದಷ್ಟು ಕಷ್ಟವಾದ ಪ್ರಶ್ನೆಗಳನ್ನ ಹೊತ್ತು ತರ್ತೀವಿ. ಯಾಕಂದ್ರೆ ಈಸಿ ಇರೋದಿದ್ರೆ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾರೆ. ಒಂಚೂರು ಕಷ್ಟವಾಗಿರೋ ಪ್ರಶ್ನೆಗಳನ್ನ ತಂದ್ರೆ ಎಲ್ಲರೂ ಕೂಡ ಸ್ವಲ್ಪ ರಿಸರ್ಚ್ ಮಾಡ್ತಾರೆ, ನಾವು ಕೂಡ ಏನಾದರೂ ತಿಳ್ಕೊಬಂತ ನಿಮಗೂ ಕೂಡ ತಿಳಿಸಬಹುದು. ಗೊತ್ತಿಲ್ಲದೆ ಇರುವಂತ ಸಿನಿಮಾಗಳ ಸಿನಿಮಾ ರಂಗದ ತೆರೆ ಹಿಂದಿನ ಪರದೆ ಹಿಂದಿನ ವಿಚಾರಗಳನ್ನ ತಿಳಿಸ್ಕೊಡದೆ ಕಷ್ಟಕರವಾದ ಹೊಂಬಿಸಿಲಿನ ಪ್ರಶ್ನೆಗಳ ಹಿಂದಿನ ರಹಸ್ಯ. ಹಿಂದಿನ ರಹಸ್ಯನೂ ಹೌದು, ಇಂದಿನ ರಹಸ್ಯನೂ ಹೌದು, ನಾಳೆಯ ರಹಸ್ಯನೂ ಹೌದು. ಸರಿ, ತಡ ಯಾಕೆ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಯಾವುದು ಅಂತ ಹೇಳೋದಾದ್ರೆ, ಈ ಹಿಂದೆ ಕೇಳಿದಂತಹ ಪ್ರಶ್ನೆನೇ ಮುಂದೆ ಕೇಳ್ತೀನಿ ಇದೇ ಪ್ರಶ್ನೆ ಅಂತ ಹೇಳಿದ್ದೆ. ಕನ್ನಡ ಚಿತ್ರರಂಗದ ಆರಂಭದಲ್ಲಿ ಒಬ್ಬ ನಿರ್ದೇಶಕರ ಹೆಚ್ಚು ಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದಂತಹ ದಾಖಲೆ ಯಾವ ನಿರ್ದೇಶಕರದ್ದಾಗಿದೆ? ಪ್ರಶ್ನೆನ ಮತ್ತೊಮ್ಮೆ ಹೇಳ್ತೀನಿ. ಕನ್ನಡ ಚಿತ್ರರಂಗದ ಆರಂಭದಲ್ಲಿ ಒಬ್ಬ ನಿರ್ದೇಶಕರ ಹೆಚ್ಚು ಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದ ದಾಖಲೆ ಯಾವ ನಿರ್ದೇಶಕರದ್ದಾಗಿದೆ? ಉತ್ತರನ ವಾಟ್ಸ್ಆಪ್ ಸಂಖ್ಯೆ 9408091013 ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದರೆ 0802228206 ನಿಮ್ಮ ಉತ್ತರಗಳನ್ನ ಕಳಿಸ್ಕೊಡಿ.

0: ಹೋಮ್ ಬೇಸ್ಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈ ಪ್ರಶ್ನೆನ ನಾನು ಕಳೆದ ಬಾರಿ ಕೇಳಿದಾಗ್ಲೂ ಕೂಡ ಒಬ್ಬ ಸ್ನೇಹಿತರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ರು, ಹಾಗೆ ಅವ್ರು ಇವತ್ತು ಲೈನ್ ಅಲ್ಲಿ ಇದಾರೆ. ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ತೆ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನ್ ಜಗದಾಂಬಿಕಾ ಅಂತ ಮತ್ತಿಕೆರೆಯಿಂದ ಮಾತಾಡ್ತಿದ್ದೀನಿ.
0: ಮತ್ತಿಕೆರೆಯಿಂದ ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಾ?
0: ನಾನ್ ಸಕ್ಕದಾಗಿದ್ದೀನಿ. ಮೊದಲನೇ ಪ್ರಶ್ನೆಗೆ ಉತ್ತರ ಮುಂದಿನ ವಾರ ಕೇಳ್ತಾರೆ ಅಂತ ಹೇಳಿದ್ರು, ಅದನ್ನೇ ಕೇಳ್ತಿರ್ತಾರೆ ಏನೋ ಗೆಸ್. ಓಕೆ, ಹೇಳಿ ಉತ್ತರ ಹೇಳಿ. ಓಕೆ, ಎಸ್, ಉತ್ತರನ ನಿಂಬಾಯಿಂದ ಕೇಳೋಣ, ಹೇಳಿ. ನಿಮ್ ಉತ್ತರ ಸರಿಯಾಗಿದೆ. ಹೇಗ್ ಗೆಸ್ ಮಾಡಿದ್ರಿ? ಎಲ್ಲಿ ಹುಡುಕಿದ್ರಿ?
1: ಸರ್, ಗೂಗಲ್ ಅಲ್ಲೇ ಹುಡುಕಿರೋದು ಸರ್, ಇದು ನನ್ಗೆ ಗೊತ್ತಿರ್ಲಿಲ್ಲ ಉತ್ತರ.
0: ಓಕೆ, ಇನ್ನೊಂದು ಪ್ರಶ್ನೆ ಏನ್ ಗೊತ್ತಾ, ಸಾಧಾರಣವಾಗಿ ನಾವು ಕೇಳೋ ಎಲ್ಲಾ ಪ್ರಶ್ನೆಗೂ ಸ್ನೇಹಿತರು ಗೂಗಲ್ ಅಲ್ಲಿ ಹುಡುಕ್ತಾರೆ, ಆದ್ರೆ ಗೂಗಲ್ ಹುಡುಕಿದ ತಕ್ಷಣ ಬಹಳಷ್ಟು ಜನ ಎಲ್ಲರೂ ಸರಿಯಾದ ಉತ್ತರಗಳನ್ನ ಕಳ್ಸಿಕೊಡೋರು, ಆದ್ರೆ ಇವತ್ತು ಬರೀ ವಿರಳ ಸಂಖ್ಯೆಯಲ್ಲಿ ಉತ್ತರಗಳು ಬಂದಿದೆ ಈ ಪ್ರಶ್ನೆಗೆ. ಓಕೆ, ಸರಿಯಾಗಿ ಗೆಸ್ ಮಾಡಿರೋದಕ್ಕೆ ನಿಮಗೆ ಬರ್ಲಿ ಜೋರಾದ ಚಪ್ಪಾಳೆ. ಕರೆ ಮಾಡಿದಕ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ಯಾರು ಕೆ ಎಸ್ ಎಲ್ ಸ್ವಾಮಿ ಅನ್ನೋ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ ವಾಟ್ಸಪ್ ಅಲ್ಲಿ ಅಂತ ನೋಡೋದಾದ್ರೆ, ದೇವಿ ಸಿಂಗ್ ಚಾಮರಾಜಪೇಟೆಯಿಂದ. ಹಾಗೆ ಈಗಷ್ಟೇ ಕರೆ ಮಾಡಿದಂತ ಜಗದಾಂಬಿಕಾ ಹಂಸವೇಣಿ ಅವರು ಈ ಉತ್ತರವನ್ನ ಕಳ್ಸಿಕೊಟ್ಟಿದ್ರು. ಈ ಇಬ್ಬರೇ ಉತ್ತರನ ಕಳ್ಸಿಕೊಟ್ಟಿದ್ದು, ಉಳಿದವರು ಎಲ್ಲರೂ ಕೂಡ ಟ್ರೈ ಮಾಡಿದಿರಾ, ನಿಮ್ಮ ಉತ್ತರಗಳು ತಪ್ಪಾಗಿದೆ, ಪರವಾಗಿಲ್ಲ, ನಡೆಯುತ್ತೆ. ಮುಂದಿನ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಳಿಸ್ಕೊಡುವರಂತೆ. ಕೆ ಎಸ್ ಎಲ್ ಸ್ವಾಮಿ, ಕಿಕ್ಕೇರಿ ಶಾಮಣ್ಣ ಲಕ್ಷ್ಮೀ ನರಸಿಂಹಸ್ವಾಮಿ ಅವರು ಚಲನಚಿತ್ರಕ್ಕೆ ಬಂದ ನಂತರ ಕೆ ಎಸ್ ಎಲ್ ಸ್ವಾಮಿ ಆದರು. ಅದೇ ಹೆಸರಲ್ಲಿ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದ ಅವರು ರವಿ ಅಂತ ಹೆಸರನ್ನ ಬದಲಾಯಿಸ್ಕೋತಾರೆ ನಂತರದ ಕಾಲಘಟ್ಟದಲ್ಲಿ. ಕನ್ನಡ ಚಿತ್ರರಂಗದ ಆರಂಭದಲ್ಲಿ ಅಂದರೆ 60ರ ಆಸುಪಾಸಿನಲ್ಲಿ ಒಬ್ಬ ನಿರ್ದೇಶಕರ ಹೆಚ್ಚು ಚಲನಚಿತ್ರಗಳು ಒಂದೇ ವರ್ಷದಲ್ಲಿ ಬಿಡುಗಡೆಯಾದಂಥ ದಾಖಲೆ ಕೂಡ ಇವರದ್ದಾಗಿದೆ. 1968ರಲ್ಲಿ 4 ಚಿತ್ರ, 1970ರಲ್ಲಿ 3 ಚಿತ್ರ, 1977ರಲ್ಲಿ 4 ಚಿತ್ರ, 1983ರಲ್ಲಿ ಮತ್ತೆ 4 ಚಿತ್ರ. 1968ರಲ್ಲಿ ಗಾಂಧಿನಗರ, ಮಂಕುದಿಣ್ಣೆ, ಭಾಗ್ಯದ ಬಾಗಿಲು, ಅಣ್ಣ ತಮ್ಮ ಚಿತ್ರಗಳು ಇವರದಾದ್ರೆ 1977ರಲ್ಲಿ ದೇವರ ದುಡ್ಡು, ಮಾಗಿಯ ಕನಸು, ಮುಗ್ಧ ಮಾನವ, ಬನಶಂಕರಿ, ಮತ್ತೆ 1983ರಲ್ಲಿ ಮತ್ತೆ ವಸಂತ, ಕ್ರಾಂತಿಯೋಗಿ ಬಸವಣ್ಣ, ಮುತ್ತೈದೆ ಭಾಗ್ಯ, ಕರುಣೆಯಿಲ್ಲದ ಕಾನೂನು ಅಂತ ತಲಾ 4 ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು. ನಂತರ ಹಾಗೆ 1970ರಲ್ಲಿ 3 ಸಿನಿಮಾಗಳು, ಅರಿಶಿನ ಕುಂಕುಮ, ಲಕ್ಷ್ಮೀ ಸರಸ್ವತಿ ಮತ್ತು 6-3-9, ಹೀಗೆ ವರ್ಷಗಳಲ್ಲಿ 15 ಚಿತ್ರಗಳನ್ನು ನಿರ್ದೇಶನ ಮಾಡಿದಂತಹ ದಾಖಲೆ ಕೂಡ ಕೆ ಎಸ್ ಎಲ್ ಸ್ವಾಮಿ ಅವರದಾಗುತ್ತೆ. ದ ಮೋಸ್ಟ್ ವೇಟೆಡ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈಗ ಮುಂದಿನ ಪ್ರಶ್ನೆ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ, ಕನ್ನಡ ಸಿನಿರಂಗದಲ್ಲಿ ಮೊದಲ ಪದ್ಮ

ಮೊದಲ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ ನಟ ಯಾರು? ಕನ್ನಡ ಸಿನಿರಂಗದಲ್ಲಿ ಮೊದಲ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂಥ ನಟ ಯಾರು? ಉತ್ತರಗಳನ್ನ ವಾಟ್ಸ್ಆಪ್ ಸಂಖ್ಯೆ 9408090101013ಕ್ಕೆ ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ 0802228116ಕ್ಕೆ ಕರೆ ಮಾಡಿ ಅಲ್ಲಿವರೆಗೂ ಕೇಳ್ತಾರೆ ದೊರೆಸ್ಸಾನಿ ನೀನು ಅನ್ನೋ ಗೀತೆ.

0: ನಮ್ಮ ದೇಶ ಭಾರತ ಪ್ರತಿದಿನ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ಭಾರತದ ವೇಗಕ್ಕೆ ಒಂದು ಸಾಲಿಡ್ ಸಂಗಾತಿ ಇದ್ದಾನೆ, ಅದುವೇ ಗೇಲ್ ಇಂಡಿಯಾ ಲಿಮಿಟೆಡ್, ಒಂದು ಮಹಾರತ್ನ ಪಿಎಸ್ಯು, ದೇಶದ ಭದ್ರತೆಯ ಬೆನ್ನೆಲುಬು. ಇದರಲ್ಲಿದೆ ಕ್ಲೀನ್ ಫ್ಯೂಲ್ ಸೊಲ್ಯೂಷನ್ಸ್ ನ ಭರವಸೆ. ಸಿಎನ್ಜಿ, ಪಿಎನ್ಜಿ ಮತ್ತೆ ಎಲ್ಎಚ್ಎನ್ಜಿ ತರ ಸೇಫ್, ಸ್ಮಾರ್ಟ್ ಹಾಗೂ ಸಸ್ಟೈನಬಲ್ ಎನರ್ಜಿ ನೀಡುತ್ತೆ. ಪ್ರತಿ ಮನೆ, ಪ್ರತಿ ನಗರ, ಪ್ರತಿ ಇಂಡಸ್ಟ್ರಿಯ ಉದ್ಯಮಕ್ಕಾಗಿ ಎಲ್ಲಾ ನ್ಯಾಷನಲ್ ಸೇಫ್ಟಿ ಮತ್ತು ಕಂಪ್ಲಯನ್ಸ್ ಪ್ರೋಟೋಕಾಲ್ಸ್ ನ ಫಾಲೋ ಮಾಡ್ತಾ ದೇಶದಾದ್ಯಂತ ತನ್ನ ಬೃಹತ್ ಪೈಪ್ಲೈನ್ ನೆಟ್ವರ್ಕ್ ನಿಂದ ನಗರಗಳು, ಹಳ್ಳಿಗಳು ಮತ್ತು ಕೈಗಾರಿಕೆಗಳನ್ನ ಜೋಡಿಸುತ್ತಿದೆ.
1: ಈ ಪವರ್ ಗೇಲ್ ನ ಅಂಡರ್ ಗ್ರೌಂಡ್ ಪೈಪ್ಲೈನ್ಸ್ ನಿಂದ ಸಾಧ್ಯವಾಗುತ್ತದೆ. ಅವರು ಮೌನವಾಗಿ ಕೆಲಸ ಮಾಡುತ್ತಾರೆ, ಆದರೆ ಅವರ ಸೇಫ್ಟಿಯಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿದೆ. ಹಾಗಾಗಿ ಗ್ಯಾಸ್ ಲೀಕ್ ಆಗುತ್ತಿರುವ ಅನುಮಾನ ಬಂದರೆ ತಕ್ಷಣ ಟೋಲ್ ಫ್ರೀ ನಂಬರ್ 1800 11 8430 ಅಥವಾ 15101 ಕರೆ ಮಾಡಿ. ಮುಖ್ಯವಾಗಿ ಗೇಲ್ ಅವರ ಪರ್ಮಿಷನ್ ಇಲ್ಲದೆ ಪೈಪ್ಲೈನ್ ಹತ್ತಿರ ಅಗೆಯುವುದನ್ನು ಮಾಡಬೇಡಿ.
0: ಗೇಲ್ ಇಂಡಿಯಾ ಲಿಮಿಟೆಡ್, ಪ್ರತಿಯೊಂದು ಕೊನೆಯನ್ನು ಜೋಡಿಸಿ, ಪ್ರತಿಯೊಂದು ಮನೆಯನ್ನು ಬೆಳಗಿಸಿ, ದೇಶವನ್ನು ಮುಂದಕ್ಕೆ ಸಾಗಿಸಿ, ಸುರಕ್ಷತೆ, ಸ್ವಚ್ಛ ಹಾಗೂ ಸ್ಮಾರ್ಟ್ ಎನರ್ಜಿ ಒಂದಿಗೆ.
2: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
3: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸಮಯ 3:33 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಸ್ಕೂಲಲ್ಲಿ ಟೀಚರ್ ನಮ್ಗೆ ಹೇಳೋರು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಏನಿರುತ್ತೆ, ಯಾವ ಪ್ರಶ್ನೆ ಕೇಳಿರ್ತಾರೆ ಅಂತ, ಸರಿಯಾಗಿ ಓದಿ ಸರಿಯಾಗಿ ಅಬ್ಸರ್ವ್ ಮಾಡಿ ಅಂತ. ಈಗ ನಾನು ಕೂಡ ಅದನ್ನೇ ಹೇಳಬೇಕು ಅನ್ಸುತ್ತೆ. ಯಾಕಂದ್ರೆ ನಾನು ಕೇಳಿದ ಪ್ರಶ್ನೆ, ಕನ್ನಡ ಸಿನಿರಂಗದಲ್ಲಿ ಮೊದಲ ಬಾರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂಥ ನಟ ಯಾರು? ಬಹಳಷ್ಟು ಜನ ನಟಿ ಅಂತ ಅಂದ್ಕೊಂಡು ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಾ. ನಾನು ಕೇಳಿದ್ದು ನಟ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಮತ್ತೊಂದು ಅವಕಾಶವನ್ನು ಕೊಡ್ತಾ ಇದ್ದೀನಿ. ಪದ್ಮಶ್ರೀ ಪಡೆದಂಥ ಮೊದಲ ನಟ ಯಾರು ಅಂತ ಉತ್ತರಗಳನ್ನ ಕಳಿಸ್ಕೊಡಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಎಲ್ಲಿರುವೆ ಹೇಗಿರುವೆ ಅನ್ನೋ ಗೀತೆ. ಸರೋಜದೇವಿ ಅಂತ ಉತ್ತರ ಕೊಟ್ಟವರು, ಉತ್ತರ ಸರಿಯಾಗಿದೆ, ಅದು ನಟಿ ಆಗತ್ತೆ. ನಾನು ಕೇಳಿದ್ದು ನಟ ಯಾರು ಅಂತ.

0: ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು ಸರ್?
1: ಸರ್ ನಮ್ದು ಮುದನೂರ್ ಅಂತ ಬರ್ತದೆ ಸರ್, ಯಾದಗಿರಿ ಡಿಸ್ಟ್ರಿಕ್ಟ್ ಸರ್, ಹುಣಸಿ ತಾಲೂಕ್ ಸರ್.
0: ನಿಮ್ ಹೆಸರು?
1: ಈರಣ್ಣ ಮುದನೂರ್ ಸರ್.
0: ಈರಣ್ಣ ಅವ್ರೆ, ಉತ್ತರ ಏನು?
1: ಆರ್ನಾಯಿಂದ್ರೆ ಸರ್.
0: ಎಸ್, ನಿಮ್ಮ ಉತ್ತರ ಸರಿಯಾಗಿದೆ. ಎಲ್ಲಿ ಹುಡುಕಿದ್ರಿ, ಹೇಗೆ ಗೆಸ್ ಮಾಡಿದ್ರಿ?
1: ಸರ್ ನಮ್ಗೆ ಗೊತ್ತಿದೆ ಸರ್, ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಇವರೊಬ್ರು ರೀ, ಆಮೇಲೆ ಬೀಶ್ವರ ದೇವರು.
0: ಓಕೆ, ನಿಮ್ಮ ಉತ್ತರ ಸರಿಯಾಗಿದೆ. ಕರೆ ಮಾಡಿದಕ್ಕಾಗಿ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾರೆ.
1: ಥ್ಯಾಂಕ್ಸ್ ಸರ್. ನಮಸ್ಕಾರ ಸರ್.
0: ನಮಸ್ತೆ. ಉತ್ತರ ಆಗಿತ್ತು ಆರ್ ನಾಗೇಂದ್ರ ರಾವ್. ಯಾರು ಈ ಉತ್ತರವನ್ನ ಕೊಟ್ಟಿದ್ದಾರೆ? ಯಾರು ಕೂಡ ಕೊಟ್ಟಿಲ್ಲ, ಬಿಕಾಸ್ ಬಹಳಷ್ಟು ಜನರು ಕನ್ಫ್ಯೂಸ್ ಆಗಿದ್ರಿ. ಹಾಗಾಗಿ ಅಂದಹಾಗೆ ಕನ್ನಡ ಸಿನಿಮಾ ರಂಗದಲ್ಲಿ ಮೊದಲ ಪದ್ಮಶ್ರೀ ಪಡೆದಂತಹ ನಟ ಇವರೇ. ಆರ್ ಎನ್ ಆರ್ ನಾಗೇಂದ್ರ ರಾವ್ ಪೂರ್ತಿ ಹೆಸರು ಹೇಳೋದಾದ್ರೆ 1976 ಸಿಗುತ್ತೆ. ನಾನು ಹೇಳಿದ ಸ್ಪಷ್ಟವಾಗಿ ನಟ ಯಾರು ಅಂತ. ಅದಕ್ಕೂ ಮೊದಲು ನಟಿ ಬಿ ಸರೋಜಾದೇವಿ ಅವರಿಗೆ 1969 ಸಿಕ್ಕಿತ್ತು. ಬಹಳಷ್ಟು ಜನ ಗಿರೀಶ್ ಕಾರ್ನಾಡ್ ಅವರು ಅಂತ ಹೇಳ್ತಾ ಇದ್ರ. ಇಲ್ಲಿ ಗಿರೀಶ್ ಕಾರ್ನಾಡ್ ಅವರಿಗೆ ಪದ್ಮಶ್ರೀ ಬಂದಿದ್ದು ರಂಗಭೂಮಿ ಸಾಹಿತ್ಯ, ವಿಶೇಷವಾಗಿ ಆಧುನಿಕ ಭಾರತೀಯ ನಾಟಕ ಬರವಣಿಗೆಗೆ ಅವರಿಗೆ ಮುಖ್ಯವಾಗಿ ಪದ್ಮಶ್ರೀ ಬಂದಿದ್ದು. ಇಲ್ಲಿ ಮುಖ್ಯವಾಗಿ ನಟನೆಯ ಕುರಿತಾದಂತಹ ಪ್ರಶ್ನೆ ನಮ್ಮದಾಗಿತ್ತು. ಇನ್ನು ಮತ್ತೊಬ್ಬ ಸ್ನೇಹಿತರು ರಾಧಾಕೃಷ್ಣ ಅವರು ಚಲ್ಲಹಳ್ಳಿಯಿಂದ ಗುಬ್ಬಿ ವೀರಣ್ಣ ಅವರು ಅಂತ ಹೇಳ್ತಾ, ಬಿಕಾಸ್ ಅವ್ರಿಗೆ 1972 ಪದ್ಮಶ್ರೀ ಬರುತ್ತೆ. ಆದರೆ ಅದನ್ನು ನೀಡಿದ್ದು ರಂಗಭೂಮಿ ಸೇವೆಯನ್ನು ಪರಿಗಣಿಸಿ ನೀಡಿದಂಥ ಪ್ರಶಸ್ತಿಯಾಗಿತ್ತು. ಈಗ ನಟನೆಯನ್ನು ಪರಿಗಣಿಸಿ ಕೊಟ್ಟಿದ್ದಂಥದ್ದು

ಆರ್ ನಾಗೇಂದ್ರ ಅವರಿಗೆ 1976. ಹಾಗೇನೆ ಆರ್ ಎನ್ ಆರ್ ಅವರ ಮೂರು ಮಕ್ಕಳು ಕೂಡ ಕನ್ನಡ ಸಿನಿಮಾ ರಂಗದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ. ಆರ್ ಎನ್ ಜೈಗಾಪಾಲ್ ಅವರು ಗೀತ ರಚನಾಕಾರರಾಗಿ ಹಾಗೆ ಸಂಭಾಷಣೆಕಾರರಾಗಿ ಹಾಗೆ ನಿರ್ದೇಶಕರ ಕೂಡ ಆಗಿದ್ರು. ಇನ್ನು ಆರ್ ಎನ್ ಕೃಷ್ಣಪ್ರಸಾದ್ ಅವರು ನಾಂದಿ, ಬೆಳ್ಳಿಮೋಡ, ನಗುವ ಹೂವು ಮೊದಲಾದ ಚಿತ್ರಗಳಿಗೆ ಛಾಯಾಗ್ರಹಣ ಮಾಡಿದ್ದಾರೆ. ಇನ್ನು ಆರ್ ಎನ್ ಸುದರ್ಶನ್ ಅವರು ನಟರಾಗಿ ಬಹಳಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಇನ್ನೊಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ ಈಗ. ಏನು ಪ್ರಶ್ನೆ ಅಂತ ಯೋಚಿಸ್ತಾ ಇರ್ತೀರಾ? ಫಸ್ಟ್ ಪ್ರಶ್ನೆ ಕೇಳಿ ನೀವು ಕೇಳೋದೆಲ್ಲ ಕಷ್ಟ ಇರುತ್ತೆ, ಸಿಂಪಲ್ ಆ ಕಷ್ಟನ ನಾವು ಡಿಸೈಡ್ ಮಾಡ್ತೀವಿ ಅಂತಿರ್ತೀರಾ, ಗೊತ್ತು ನಿಮ್ಮ ಮನಸ್ಸಿನ ಮಾತು. ಇದು ಜಾಸ್ತಿ ಟ್ರಿಕ್ ಇಲ್ಲ, ಗೆಸ್ ಮಾಡ್ಬೋದು. 1969 ತೆರೆಕಂಡಂತಹ ನಕ್ಕರೆ ಅದೇ ಸ್ವರ್ಗ ಸಿನಿಮಾವನ್ನು ಎಷ್ಟು ದಿನಗಳಲ್ಲಿ ಚಿತ್ರೀಕರಿಸಲಾಯಿತು? 1967 ತೆರೆಕಂಡಂತಹ ನಕ್ಕರೆ ಅದೇ ಸ್ವರ್ಗ ಸಿನಿಮಾವನ್ನು ಎಷ್ಟು ದಿನಗಳಲ್ಲಿ ಚಿತ್ರೀಕರಿಸಲಾಯಿತು ಅನ್ನೋದು ನನ್ನ ಪ್ರಶ್ನೆ. ಆಯ್ಕೆಗಳನ್ನು ಕೂಡ ಕೊಡ್ತೀನಿ. ಆಯ್ಕೆ 1 50 ದಿನಗಳು, ಆಯ್ಕೆ 2 90 ದಿನಗಳು, ಆಯ್ಕೆ 3 19 ದಿನಗಳು, ಆಯ್ಕೆ 4 39 ದಿನಗಳು. ಆಯ್ಕೆಗಳು ಮತ್ತೊಮ್ಮೆ 50 ದಿನಗಳು, 90 ದಿನಗಳು, 19 ದಿನಗಳು, 39 ದಿನಗಳು. ನೋಡಿ, ಗೆಸ್ ಮಾಡಿ, ಕಾಯ್ತಾ ಇರ್ತೀನಿ ನಿಮ್ಮ ಉತ್ತರಕ್ಕಾಗಿ.

ಸಮಯ 3:48 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM. ಸ್ನೇಹಿತರೆ, ಹಾಗೆ ಇನ್ನೊಂದು ಮುಖ್ಯವಾದ ವಿಚಾರ ನಿಮಗೆ ಏನು ಅನ್ನೋದಾದ್ರೆ, ಪ್ರತಿದಿನ ಮಧ್ಯಾಹ್ನ ನಮ್ಮಲ್ಲಿ ಕರೆಗೊಂದು ಕೈರುಚಿ ಅಂತ ಹೊಸ ಕಾರ್ಯಕ್ರಮ ಆರಂಭವಾಗಿದೆ. ಈಗಾಗಲೇ ನಡೀತಾ ಇದೆ ಕೂಡ. ಏನಿದು ಕರೆಯಲ್ಲಿ ಕೈರುಚಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕರೆ ಮಾಡಿ ನಿಮ್ಮಿಷ್ಟದ ಅಡುಗೆ ರೆಸಿಪಿಯನ್ನ 10 ನಿಮಿಷದಲ್ಲಿ ನಮ್ಮ ಜೊತೆ ಹಂಚ್ಕೋಬಹುದು. ಹಾಗಾದ್ರೆ ಎಷ್ಟು ಗಂಟೆಗೆ ಕಾರ್ಯಕ್ರಮ? ಮಧ್ಯಾಹ್ನ 1:00 to 10:00 ಇರುತ್ತೆ. ಸೊ ನೀವು ಎಂದಿನಂತೆ ನಮಗೆ ಫೋನ್ ಮಾಡ್ತಿರಲ್ಲ, ಅದೇ ರೀತಿ ನಮ್ಮ ದೂರವಾಣಿ ಸಂಖ್ಯೆ 0802228216 ಕರೆ ಮಾಡಿ ನಿಮ್ಮಿಷ್ಟದ ಅಡುಗೆ ರೆಸಿಪಿ, ಯಾವ ರೆಸಿಪಿ ಆದರೂ ಪರವಾಗಿಲ್ಲ, ಅದನ್ನ ನಮ್ಮ ಜೊತೆ ನೀವು ಹಂಚ್ಕೋಬಹುದು. ಪ್ರತಿದಿನ ಇರುತ್ತೆ, ನೀವು ಪ್ರತಿದಿನ ಕರೆ ಮಾಡಬಹುದು. ಕರೆ ಮಾಡ್ತಿರಲ್ವಾ, ರುಚಿ ರುಚಿಯಾದ ರೆಸಿಪಿನ ಹಂಚ್ಕೋತೀರ ಅಲ್ವಾ? ಅಂದಹಾಗೆ ಇವತ್ತಿನ ರೆಸಿಪಿ ಏನಿತ್ತು ಗೊತ್ತಾ ನಮ್ಮ ಕರೆಯಲ್ಲಿ ಕೈರುಚಿಯಲ್ಲಿ? ಬಿಸಿ ಬಿಸಿ ರೊಟ್ಟಿ ಮತ್ತೆ ಗೊಡ್ ಖಾರ. ಸೊ ಅದೇ ರೀತಿ ನೀವು ಕೂಡ ನಿಮ್ಮಿಷ್ಟದ ರೆಸಿಪಿಗಳನ್ನ ಹಂಚ್ಕೊಳ್ಳಿ. ಪ್ರತಿದಿನ ಮಧ್ಯಾಹ್ನ 1:30 ನೀವು ಭಾಗವಹಿಸಿ, ನಿಮ್ಮ ಸ್ನೇಹಿತರಿಗೂ ಕೂಡ ಭಾಗವಹಿಸೋದು ಕೇಳಿ, ನಿಮ್ಮ ಅಕ್ಕಪಕ್ಕದ ಮನೆಯವರಿಗೂ ಭಾಗವಹಿಸೋದು ಕೇಳಿ, ಹಾಗೆ ನಿಮ್ಮ ಸಂಬಂಧಿಕರಿಗೂ ಫೋನ್ ಮಾಡಿ ಹೇಳಿ, ನಿಮಗೆ ಆ ರೆಸಿಪಿ ಚೆನ್ನಾಗಿ ಮಾಡಕ್ ಬರುತ್ತಲ್ಲ ಅದನ್ನ ಫೋನ್ ಮಾಡಿ ರೇಡಿಯೋಲಿ ಹಂಚ್ಕೋ ಅಂತ ನಿಮ್ಮ ಸಂಬಂಧಿಕರಿಗೂ ಹೇಳಿ. ಸರಿಗ 1967 ತೆರೆಗಂಡಂತಹ ನಕ್ಕರೆಯ ಅದೇ ಸ್ವರ್ಗ ಸಿನಿಮಾವನ್ನ ಎಷ್ಟು ದಿನಗಳಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಅಂತ ನಾನು ಕೇಳಿದ್ದೆ. ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಉಷಾಬಿ ಪ್ರಕಾಶ್ ಅವರು ಮೈಸೂರಿನಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಹಾಗೆ ಇನ್ನು ಯಾರೆಲ್ಲ ಉತ್ತರಗಳನ್ನ ಕಳುಹಿಸಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ, ಹೆಬ್ಬಾಳದಿಂದ ರಮೇಶ್ ಅವರು ಗೆಸ್ ಮಾಡಿದ್ದಾರೆ, ಜಗದಾಂಬಿಕಾ ಹಂಸವೇಣಿ ಅವರ ಉತ್ತರ ಸರಿಯಾಗಿದೆ. ಸರಿ, ಈಗ ಉತ್ತರ ಏನು ಅಂತ ಹೇಳೋದಾದ್ರೆ, ಆಯ್ಕೆ 3, ಆಪ್ಷನ್ ಸಿ, 19 ದಿನಗಳು, 19 days. ನಕ್ಕರೆ ಅದೇ ಸ್ವರ್ಗ ಸಿನಿಮಾವನ್ನ ಕೇವಲ 19 ದಿನಗಳಲ್ಲಿ ಶೂಟ್ ಮಾಡಿದಂಥವರು ವಿಠಲ್ ಅವರು, ಎಂಆರ್ ವಿಠಲ್ ಡಿರೆಕ್ಟರ್. ಅದು ಆ ಕಾಲಕ್ಕೆ ದೊಡ್ಡ ದಾಖಲೆಯಾಗಿತ್ತು. ಜಯಂತಿ ಶೈಲಶ್ರೀ ಅವರ ಮುಖ್ಯ ಭೂಮಿಕೆಯಲ್ಲಿ ಈ ಸಿನಿಮಾ ಇತ್ತು. ಹಾಗೆ ಎಸ್ ಪಿ ಬಿ ಅವರು ಕನ್ನಡದಲ್ಲಿ ಹಾಡಿದಂತಹ ಮೊದಲ ಹಾಡು ಕೂಡ ಇದೇ ಚಿತ್ರದ್ದಾಗಿತ್ತು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆ ಎಂ ರಂಗರಾವ್ ಅವರು ಕೂಡ ಸಂಗೀತ ನಿರ್ದೇಶನ ಮಾಡಿದಂಥ ಮೊದಲ ಸಿನಿಮಾ ಇದಾಗಿತ್ತು. ಯಾವುದು? ನಕ್ಕರೆ ಅದೇ ಸ್ವರ್ಗ.

ನೇತ್ರ ಅವರು ಕೆಂಗೇರಿಯಿಂದ ಅವರು ಕೂಡ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ರು. ಇಷ್ಟು ಬೇಗ ಸಮಯ ಹೋಯಿತು ಅಂತ ಗೊತ್ತೇ ಆಗಲಿಲ್ಲ ಅಲ್ವಾ? ಕಾರ್ಯಕ್ರಮದ ಕೊನೆಯ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ವರ್ಣ ಚಿತ್ರಗಳ ಯುಗಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದು ಯಾರು? ಕನ್ನಡ ಚಿತ್ರರಂಗದಲ್ಲಿ ವರ್ಣ ಚಿತ್ರಗಳ ಯುಗಕ್ಕೆ ಭದ್ರ ಬುನಾದಿಯನ್ನು ಹಾಕಿದ್ದು ಯಾರು? ಆಯ್ಕೆಗಳು, ಆಯ್ಕೆ ಒಂದು ಡಾಕ್ಟರ್ ರಾಜ್ಕುಮಾರ್, ಆಯ್ಕೆ ಎರಡು ಬಿಎಸ್ ರಂಗ, ಆಯ್ಕೆ ಮೂರು ಪುಟ್ಟಣ್ಣ ಕಣಗಾಲ್, ಆಯ್ಕೆ ನಾಲ್ಕು ಬಿಆರ್ ಪಂತಲು. ಆಯ್ಕೆ ಒಂದು ಡಾಕ್ಟರ್ ರಾಜ್ಕುಮಾರ್, ಆಯ್ಕೆ ಎರಡು ಬಿಎಸ್ ರಂಗ, ಆಯ್ಕೆ ಮೂರು ಪುಟ್ಟಣ್ಣ ಕಣಗಾಲ್, ಆಯ್ಕೆ ನಾಲ್ಕು ಬಿಆರ್ ಪಂತಲು. ಈಗ ಎಸ್ಪಿಬಿ ಅವರು ಕನ್ನಡದಲ್ಲಿ ಹಾಡಿದ ಮೊದಲ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ, ಕನಸಿದೋ ನನಸಿದೋ ಅನ್ನೋ ಗೀತೆ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.

0: ಸರ್, ಕರಿಯಲಿಕ್ಕ ರುಚಿಯಲ್ಲಿ ಹೇಗೆ ಭಾಗವಹಿಸೋದು ಅಂತ ಮತ್ತೊಬ್ಬ ಸ್ನೇಹಿತರು ಕೇಳ್ತಾ ಇದ್ದಾರೆ. ಏನೂ ಇಲ್ಲ, ಒಂದು 12:05 12:55 ನಿಮ್ಮ ದೂರವಾಣಿ ಸಂಖ್ಯೆ 0802221206 ಕರೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಹತ್ತದ್ರಲ್ಲ 12:50 ನೀವು ಕರೆ ಮಾಡೋದಕ್ಕೆ ಶುರು ಮಾಡಿದ್ರು ಪರವಾಗಿಲ್ಲ, 1 ಗಂಟೆ ಶೋಗೆ ಪಕ್ಕ ನೀವು ನಿಮ್ಮ ರೆಸಿಪಿಯನ್ನು, ನಿಮ್ಮ ಇಷ್ಟದ ರೆಸಿಪಿಯನ್ನು ಹಂಚ್ಕೋಬಹುದು. ಸೊ ಮಿಸ್ ಮಾಡದೆ ಮೇಲೆ ಕಾಲ್ ಮಾಡ್ತೀರಾ ಅಲ್ವಾ? ಕನ್ನಡ ಚಿತ್ರರಂಗದಲ್ಲಿ ವರ್ಣಚಿತ್ರಗಳಿಗೋಕೆ ಭದ್ರ ಬುನಾದಿ ಹಾಕಿದ್ದು ಯಾರು ಅಂತ ಕೇಳಿದೆ. ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿರೋದು ಯಾರು ಅಂತ ನೋಡೋದಾದ್ರೆ ಗುರುರಾಜ್ ಫ್ಯಾಮಿಲಿ ವಿರೂಪಾಕ್ಷಪುರದಿಂದ ಶಂಕರ್ ರೇಣುಕಾ ವೆಂಕಟೇಶ್ ಅವರು, ಕಿಶನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಇವರ ಉತ್ತರ ಸರಿ ಇದೆ. ಎಸ್ಎಂ ಶೋಭಾ ಹಾಸನದಿಂದ, ವನಶ್ರೀ ಧಾರವಾಡದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಸದಾನಂದ ಅವರ ಉತ್ತರ ಸರಿಯಾಗಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಪದ್ಮಶ್ರೀ ಕುಟುಂಬದಿಂದ ರಾಮಚಂದ್ರಪುರಂನಿಂದ, ರಾಜ್ಕುಮಾರ್ ಕಾತರಕಿ KHB ಕಾಲೋನಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ. ಈ ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು BS ರಂಗ. ಅಮರ ಶಿಲ್ಪಿ ಜಕಣಾಚಾರಿ ಅನ್ನೋದು ಸಂಪೂರ್ಣವಾಗಿ ವರ್ಣದಲ್ಲಿ ತಯಾರಾದಂತಹ ಕನ್ನಡದ ಮೊದಲನೇ ಚಿತ್ರ. ಕನ್ನಡದಲ್ಲಿ ಬಿಡುಗಡೆಯಾದ ಮೊದಲ 5 ವರ್ಣಚಿತ್ರಗಳಲ್ಲಿ 4 ಸಿನಿಮಾಗಳನ್ನ ನಿರ್ಮಿಸಿದವರು BS ರಂಗ ಅವರು. ಯಾವುದು ಆ 4 ಸಿನಿಮಾ ಅನ್ನೋದಾದ್ರೆ ಅಮರ ಶಿಲ್ಪಿ, ಭಲೆ ಬಸವ, ಮಿಸ್ಟರ್ ರಾಜ್ಕುಮಾರ್ ಮತ್ತು ಸಿಡಿಲಮರಿ. ಉಳಿದ 1 ವರ್ಣಚಿತ್ರ ಯಾವುದು ಅಂದ್ರೆ ಶ್ರೀಕೃಷ್ಣ ದೇವರಾಯ, ಅದನ್ನ ನಿರ್ಮಾಣ ಮಾಡಿದವರು ಪಂತಲ್ ಅವರು. ಸೊ ಕನ್ನಡ ಚಿತ್ರರಂಗದ ವರ್ಣಚಿತ್ರಗಳ ಯುಗಕ್ಕೆ ಭದ್ರ ಬುನಾದಿ ಹಾಕಿದ್ದು BS ರಂಗ ಅವರೇ. 4 ಚಿತ್ರಗಳನ್ನ ಕಲ್ಲರಲ್ಲಿ ನಿರ್ಮಾಣ ಮಾಡೋದ್ರ ಮೂಲಕ. ನೇತ್ರ ಅವರು ಕೆಂಗೇರಿಯಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು, ಹಾಗೆ ವಿಜ್ಞಾನ ನಗರ ಹರಿಹರಂದಿಂದ ಉತ್ತರವನ್ನ ಕಳಿಸ್ಕೊಟ್ಟಿದ್ರು. ಉತ್ತರ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದ. ಬರ್ಲಿ, ಎಲ್ರಿಗೂ ಜೋರಾದ ಚಪ್ಪಾಳೆ, ಏನಂತೀರಾ? ಇದಾಗಿತ್ತು ಈ ಹೊತ್ತಿನ ವಿಶೇಷ, ಇವತ್ತಿನ ಹೋಮ್ ಬಿಸಿಲಿನ ವಿಶೇಷ. ಹೋಮ್ ಬಿಸಿಲಲ್ಲಿ ಇಷ್ಟು ಹೊತ್ತು ನಿಮ್ ಜೊತೆಯಾಗಿದ್ದು ನಿಮ್ಮನೆ ಮಾತು RJ ಮಂಜುನಾಥ್. ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಒಂದಷ್ಟು ಪ್ರಶ್ನೆಗಳು ಟಫ್ ಇದ್ರು ಕೂಡ ಕಲ್ತ್ಕೊಳ್ಳೋದಿಕ್ಕೆ ನನಗೂ ಹಾಗೆ ನಿಮಗೂ ಎಲ್ರಿಗೂ ಒಳ್ಳೆ ಮಾಹಿತಿ ಸಿಕ್ತು ಅಲ್ವಾ, ಅದೇ ನನಗೆ ಖುಷಿ. ಸೊ ಮತ್ತೊಮ್ಮೆ ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ, ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ. ಹಾಗೆ ಮಿಸ್ ಮಾಡದೆ ಇನ್ ಮುಂದೆ ಪ್ರತಿದಿನ ನೀವು ಕೂಡ 1 ಗಂಟೆಗೆ ಕರಿಯಲಿ ಕರುಚಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಭಾಗವಹಿಸ್ತೀರಾ ಅಲ್ವಾ? ನೋಡೋಣ ಯಾರ್ಯಾರು ಬಿಸಿ ಬಿಸಿ ರುಚಿ ರುಚಿ ಆಗಿರೋ ರೆಸಿಪಿಗಳನ್ನ, ಅಡುಗೆ ಐಟಮ್ಗಳನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀರಾ. ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳು ಚೆನ್ನಾಗಿರುತ್ತೆ, ನೀವು ಪ್ರಶ್ನೆಗಳ ಜೊತೆಗೆ ಅದ್ರ ಹಿಂದೆ ಒಂದಷ್ಟು ವಿಚಾರಗಳನ್ನ ಹುಡುಕಿ ತಂದಿರ್ತೀರಾ, ಮಾಹಿತಿ ತಂದಿರ್ತೀರಾ, ತುಂಬ ಖುಷಿಯಾಗುತ್ತೆ ಅಂತ ಬಹಳಷ್ಟು ಸಂದೇಶಗಳು ಬಂದಿದೆ. ಧನ್ಯವಾದ ನಿಮ್ಮ ಸಂದೇಶಗಳಿಗಾಗಿ. ಪುಣ್ಯ, ಯಾವುದೇ ಪ್ರಶ್ನೆ ಕೇಳಿ ಅದನ್ನ ಪೆಂಡಿಂಗ್ ಅಲ್ಲಿ ಇರಿಸ್ಬಿಟ್ಟು ಹೋಗ್ತಾ ಇಲ್ಲ ನೀವು. ನಾವು ಮುಂದಿನ ಸಾರಿನಿ ಬರೋವರೆಗೂ ಕಾಯೋ ಹಾಗಿರೋದಿಲ್ಲ ಅಂತ ಸ್ನೇಹಿತರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲಿನ ವಿಶೇಷ.
1: ಚಕೋರಂಗೆ ಚಂದಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ.

0: ಮಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು
4: ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಸಮಯ 4:04 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥು. ಮಿಕ್ಸ್ಡ್ ಮೆಲೋಡೀಸ್ ಅನ್ನ ಶುರು ಮಾಡುವಂತ ಸಮಯ ಏನಿರುತ್ತೆ ಮಿಕ್ಸ್ಡ್ ಮೆಲೋಡೀಸ್ ಅಲ್ಲಿ. ಇವತ್ತು ಈ 1 ಗಂಟೆ ಬರೀ ಹಾಡುಗಳನ್ನ ಕೇಳ್ತಾ ಸಂಗೀತಯಾನ ಮಾಡೋಣ, ಗಾನಯಾನ ಮಾಡೋಣ. ಮಿಕ್ಸ್ಡ್ ಮೆಲೋಡಿ ಅಂತ ತಕ್ಷಣ ಹೆಸರಿಂದ ಗೊತ್ತಾಗುತ್ತೆ ಏನೋ ಮಿಕ್ಸ್ ಇದೆ, ಯಾವುದರ ಮಿಕ್ಸ್, ಗಜಲ್ ಇದೆ, ಹಾಗೆ ಹಿಂದಿ ಪಾಪ್ ಬೀಟ್ಸ್ ಕೂಡ ಇದೆ. ಒಂದ್ ಕಡೆ ಹೇ ಹೂ ಅಂತ ಫುಲ್ ಫಾಸ್ಟ್ ಬೀಟ್ಸ್ ಇದ್ರೆ, ಜೊತೆಗೆ ಮನಸ್ಸಿಗೆ ಕಿವಿಗೆ ಮುದ ನೀಡುವಂಥ ಹಿತ ನೀಡುವಂಥ ಗಜಲ್ಗಳು ಇರುತ್ತೆ. ಮೊದಲಿಗೆ ಒಂದು ಪಾಪ್ ಗೀತೆಯೊಂದಿಗೆ ಕಾರ್ಯಕ್ರಮ ಶುರು ಮಾಡೋಣ. ಯೇ ಪ್ಯಾರ್ ನಹೀ ತೋ ಕ್ಯಾ ಹೈ ಅನ್ನೋ ಗೀತೆ ಕೇಳಿ ಎಂಜಾಯ್ ಮಾಡಿ.

ಸಮಯ 4:09 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲು ಕನ್ನಡ ಕಾಮನಬೆಲ್ಲು 101.3 FM ಮಿಕ್ಸ್ಡ್ ಮೆಲೋಡೀಸ್ ಕೇಳ್ತಾ ಇದ್ರೆ ಒಂದು ಹಿತವಾದ ಪಾಪ್ ಗೀತೆಯನ್ನ ಕೇಳಿದ್ರೆ ಈಗ ಮನಸ್ಸಿಗೆ ಮುದ ನೀಡುವಂತಹ ಗಜಲ್ ನಿಮ್ಮ ಮನೆ ಮನಕ್ಕೆ ಕೇಳಿ ಎಂಜಾಯ್ ಮಾಡಿ. ಹರಿಹರನವರ ಕಂಠದಲ್ಲಿ ಈ ಸೂಚಕರ್ ಉಸೇ ಮಿಲ್ನಾ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಅಜ್ಜಿ, ಹೊಸ ಕರ್ನಾಟಕ ತಗೊಂಡ್ಯ?
4: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಸಮಯ 4:16 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಮಿಕ್ಸ್ಡ್ ಮೆಲೋಡಿಸ್ ತಲೆ ನಿಮ್ ಸತಿಯಾಗಿರೋದು ನಿಮ್ಮನೆ ಮಾತು ಆರ್ಜೆ.

ಮಂಜುನಾಥು ಈ ಸಂಜೆಯ ಹೊತ್ತಲ್ಲಿ ಅರ್ಥಗರ್ಭಿತವಾದ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ ಇರೋದು ಅರಕೇರಿಯಿಂದ ಪಂಡಿತ್ ಚನ್ನಪ್ಪ ಸಾರವಾಡ, ತೇಜಸ್ವಿನಿ ನಿರ್ಮಲಾ ಸಾರವಾಡ ಹಾಗೂ ಸೌಂದರ್ಯ ಅವರು. ಸೊ ಮತ್ತೊಂದಷ್ಟು ಮೊಗೆದು ನಿಮ್ಗಾಗಿ ಗಸಲ್ಗಳನ್ನ ಹಾಗೆ ಫಾಸ್ಟ್ ಬೀಟ್ ಪಾಪ್ ಸಾಂಗ್ ಗಳನ್ನ ಪ್ರಸಾರ ಮಾಡ್ತೀವಿ, ಕೇಳಿ ಎಂಜಾಯ್ ಮಾಡಿ. ಶೇರ್ ದಿನ್ ಹಮಾರಾ ಹೇನೋ ಪಾಪ್ ಬೀಟ್ ನಿಮ್ಗಾಗಿ ಮೂಡ್ ಬರ್ತಾ ಇದೆ.

0: ಅತ್ತೆ, ಹಬ್ಬಕ್ಕೆ ಹೊಸ ಸೀರೆ ಆರ್ಡರ್ಗಳು ಸಾಲ್ ಸಾಲಾಗ್ ಬಂದಿದೆ.
1: ಹೌದು ಕಣಮ್ಮ, ಆದಷ್ಟು ಬೇಗ ರೆಡಿ ಮಾಡಿ ಡಿಲಿವರಿ ಮಾಡ್ಬಿಡೋಣ.
2: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ತಿಂಗಳಿಗೆ 5,000 ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ನನ್ನ ಹೆಂಡತಿ ಸೊಸೆ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಸ್ವಾವಲಂಬಿಯಾಗಿದ್ದಾರೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಅಟ್ 90 90 ಸಾಲ್ ಕಿ ಆವಾಜ್ ದಿಲ್ ಸೆ ದಿಲ್ ತಕ್ ನಾನ್ ಸ್ಟಾಪ್ ಧಮಾಲ್ ಪುರಾನಿ ಯಾದೇ ನಯಾ ಜೋಶ್ ಹೈ ದೇಶ್ ಕಾ ರೇಡಿಯೋ ಅಬ್ ಭಿ ಬಾಸ್ ಹೈ ಆಕಾಶವಾಣಿ ಕೆ ಗೌರವಮಯಿ 90 ಸಾಲ್.

ಸಮಯ 4:31 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ನೆಕ್ಸ್ಟ್ ಮೆಲೋಡಿಸ್ ಅಲ್ಲಿ ನಿಮ್ ಸುತಿಯಾಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಒಂದಷ್ಟು ಹಿತವಾದ ಪಾಪ್ ಗೀತೆಗಳು ಹಾಗೆ ಕಿವಿಗೆ ಮುದ ನೀಡುವಂತಹ ಗಜಲ್ಗಳು ಕೂಡ ನಿಮ್ಮ ಕಿವಿ ಹಾಗೂ ಮನವನ್ನ ತಲುಪ್ತವೆ. ಈಗ ಕೇಳಿ ಸೋಫಿಯಾ ಅವರ ಕಂಠದಲ್ಲಿ ಯಾದ ತೇರಿಯನ್ನು ಪಾಪ್ ಬೀಟ್.

0: ಕಿರಾಣಿ ಅಂಗಡಿಗೆ ಫ್ರಿಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
1: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ. ತಿಂಗಳಿಗೆ 5,000-6,000 ರೂಪಾಯಿ ಉಳಿತಾಯ ಆಗ್ತಿದೆ. ಆ ಹಣದಲ್ಲೇ ಫ್ರಿಜ್ ತಗೊಂಡೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ಮಹೇಶ, ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
4: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
5: ಹೌದಣ್ಣ, ಸಿದ್ದರಾಮಯ್ಯನವ್ರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.
6: ಏನೋ ರಂಗಪ್ಪ, ಕೋಟಿಯಲ್ಲಿ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
7: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
0: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನಲ್ಲಿ ನಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ನಿಮ್ಮ ಕನಸುಗಳಿಗೆ ಕೊಂಚ ಹಿಡಿದಿದ್ದು ಆಕಾಶವಾಣಿ, ಚಿಂತೆಗಳ ನಡುವೆ ನೆಮ್ಮದಿ ಕೊಟ್ಟದ್ದು ಆಕಾಶವಾಣಿ, ಒಂಟಿತನದಲ್ಲಿ ಜೊತೆಯಾದದ್ದು ಆಕಾಶವಾಣಿ, ಮಾತಿಲ್ಲದ ಮೌನಕ್ಕೂ ಧ್ವನಿ ನೀಡಿದ್ದು ಆಕಾಶವಾಣಿ, ಅಪ್ಪನ ಹೆಗಲಿಗೆ ಸಾಥಿಯಾದದ್ದು, ಅಮ್ಮನ ಲಾಲಿ ಹಾಡಿಗೆ ದನಿಯಾದದ್ದು ಆಕಾಶವಾಣಿ, ಮಳೆ ಬಂದಾಗ ಕವಿತೆಯಾದದ್ದು, ಕಾಫಿ ಹೊತ್ತಲ್ಲಿ ಹಾಡಾದದ್ದು ಆಕಾಶವಾಣಿ. ನಿಮ್ಮ ನೆನಪಿನ ಎಷ್ಟೋ ಕಥೆಗಳು ನಮ್ಮ ಹೆಸರಲ್ಲಿ. ಬಾಲ್ಯ ಹರೆಯ ಮುಪ್ಪು, ಬದುಕ ಹಾದಿಯ ಪ್ರತಿ ಹೆಜ್ಜೆಗೂ ಗೆಜ್ಜೆಯಾದ ಅಚ್ಚುಕಟ್ಟಾದ ರಾಗದ ಹನಿ, ನಿಮ್ಮ ಹೃದಯದ ಸಾಥಿ ಆಕಾಶವಾಣಿಗೆ ಈಗ 90 ಸಂಭ್ರಮ. ನಿಮ್ಮ ಪ್ರೀತಿಗೆ ನಾವು ಚಿರಋಣಿ. ಆಕಾಶವಾಣಿ ಅಂದು ಇಂದು ಎಂದೆಂದು.
1: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನು ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯಾ?
2: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
3: ಶಭಾಷ್ ಮಗನೆ,
4: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಶಾಂತಮ್ನವ್ರೇ, ಇಷ್ಟೊಂದ್ ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
6: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5,000-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
4: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
7: ಏನಮ್ಮ ಸುಮತಿ, ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
8: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದ್ದೀನಿ.
7: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
4: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
2: ಸ್ವಾತಿ ಅವರೇ, ಬೇಕರಿಲ್ಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ?
8: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತಿದ್ದೀನಿ.
2: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
4: ನುಡಿದಂತೆ ನಡೆದ 3 ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
9: ಆಕಾಶವಾಣಿ ಎಫ್ಎಂ ರೇನ್ಬೋ.
0: ಜಸದು ಮ್ಯೂಸಿಕ್ ಕಲಿನು ನಿಮ್ದೆ, ಮಾಜಿ ಕಲಿನು ನಿಮ್ದೆ, ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಇಷ್ಟೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ನಾನೀಗ ಟಾಡ ಬಾಯ್ ಬಾಯ್ ಅಂತ ಹೇಳಿ ಹೊರಡ ಹೊತ್ತಾಯ್ತು. ಕಾರ್ಯಕ್ರಮನ ಎಂಜಾಯ್ ಮಾಡಿದ್ರೆ, ಹಾಡುಗಳನ್ನ ಇಷ್ಟಪಟ್ರಿ ಅಂತ ಭಾವಿಸ್ತಾ ನಾನು ಹೊರಡ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋರು ನೀವೇನ್ ಮಾಡ್ಬೇಕು? ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಕೊಡುವುದೇನು ಕೊಂಬುದೇನು, ಒಲವು ಸ್ನೇಹ ಪ್ರೀತಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
2: ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮುಂಚೆ ರೋಗ ಬರದಂತೆ ತಡೆಯುವುದೇ ನಮ್ಮ ಗುರಿ.
1: ಈ ಯೋಜನೆ ಅಡಿ ಬಿಪಿ, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್. ಹಾಯ್, ಹಲೋ ಮತ್ತು ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ದೀರಾ 101.3 ಕನ್ನಡ ಕಾಮನಬಿಲ್ಲು, ಆಕಾಶವಾಣಿ ಎಫ್ಎಂ ರೇನ್ಬೋ. ಸಮಯ 5:02 ಆಗ್ತಾ ಇದೆ. ಮತ್ತೊಮ್ಮೆ ಈ ಶನಿವಾರದಲ್ಲಿ ನನ್ನ ನಿಮ್ಮ ಭೇಟಿ ಆಗ್ತಿದೆ ಒನ್ಸ್ ಅಗೇನ್, ಒಂದು ಸಬ್ಸಿಕ್ವೆಂಟ್ ಶನಿವಾರದಲ್ಲಿ. ಸೊ ನೋ ಮೋರ್ ಎಕ್ಸ್ಕ್ಯೂಸಸ್ ಅಂತೇಳಿ ಮತ್ತೊಮ್ಮೆ ಬಂದಿದ್ದೇನೆ ನಿಮ್ಮೆಲ್ಲರ ಜೊತೆಗೆ ಮಾತನಾಡೋದಕ್ಕೆ, ಮಾಹಿತಿ ಮನೋರಂಜನೆಯನ್ನು ಹಂಚಿಕೊಳ್ಳೋದಕ್ಕೆ, ಹಾಗೂ 5 to 11 ತನಕ ಸಂಗೀತದ ಸವಾರಿಯೊಂದಿಗೆ ಕನ್ನಡ ಹಿಂದಿ ಹಾಡುಗಳ ಸಂಗೀತದ ಸವಾರಿಯಲ್ಲಿ ಬೆರೆತು ಹೋಗೋದಕ್ಕೆ ಮೊಟ್ಟ ಮೊದಲೇದಾಗಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮತ್ತೊಮ್ಮೆ ಶುಭ ಸಂಜೆ. ಎಂದಿನಂತೆ 5 to 6 ನಾನ್ ಸ್ಟಾಪ್ ಸಂಜೆಯಲ್ಲಿ ಅಫ್ಕೋರ್ಸ್ ಮತ್ತೊಮ್ಮೆ ಇವತ್ತು ನಾನು ನಿಮಗೆ ಏಷ್ಯಾದ ಅತ್ಯಂತ ಕ್ಲೀನ್ ಸ್ವಚ್ಛ ಹಳ್ಳಿ ಅಂತ ಹೇಳಿ ಅನ್ಸ್ಕೊಳ್ಳುವಂಥ ಮಾವ್ಲಿನಾಂಗ್ ಅನ್ನೋಂಥ ಒಂದು ಹಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ತಯಾರಿದ್ದೀರಿ ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. ಇದೇನು ರೀ ಏಷ್ಯಾದ್ದು ಅಂತಂದರೆ ಯಾವ ದೇಶದಲ್ಲಿ ಇದೆ ಅಂತ ಹೇಳಿ ನೀವೆಲ್ಲ ಕೇಳ್ತಾ ಇರ್ಬೋದು. ಯಾವ ದೇಶದಲ್ಲಿ ಇರ್ಬೋದು ಊಹೆ ಮಾಡಿ ನೋಡೋಣ ಅಂಥೇಳಿ ಹೇಳೋದೇನು ಬೇಡ ಅಂತೇಳಿ ನಾನು ಅನ್ಕೊಳ್ತೀನಿ. ಒಂದು ಒಳ್ಳೆಯ ಸರ್ಪ್ರೈಸ್ ಅಂತಂದರೆ ಇದು ಇರೋದು ನಮ್ಮ ಭಾರತದಲ್ಲಿ ಮಾವ್ಲಿನಾಂಗ್ ಅನ್ನುವಂಥದ್ದು ಒಂದು ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ. ಇದರಿಗೆ ಇಲ್ಲಿಗೆ ಹೋಗಿಬರುವಂಥ ಒಂದು ಪ್ರಯತ್ನವನ್ನು ಮಾಡೋಣ. 6 ಗಂಟೆಯಿಂದ ಸುದ್ದಿ ಮತ್ತು ಸಂಸ್ಕೃತ ವಾರ್ತೆ, ಕನ್ನಡ ರತ್ನಭಂಡಾರ, ಈ ಎಲ್ಲ ಕಾರ್ಯಕ್ರಮಗಳು ಮುಗಿದ ನಂತರದಲ್ಲಿ ಮತ್ತೊಮ್ಮೆ ನನ್ನ ನಿಮ್ಮ ಭೇಟಿ 6:50 ಕೂಡ ಆಗಲಿದೆ. ಆವಾಗ ನಿಮಗೋಸ್ಕರ ಮತ್ತೊಂದಿಷ್ಟು ಹಾಡುಗಳನ್ನು ಮತ್ತು ಮತ್ತೊಂದಿಷ್ಟು ಮಾಹಿತಿಯನ್ನು, ಒಂದಿಷ್ಟು ಮನೋರಂಜನೆಯನ್ನು ಕೂಡ ತಂದಿದ್ದೀನಿ ಸನ್ಸೆಟ್ ಸುರ್ಭಿ ಕಾರ್ಯಕ್ರಮದಲ್ಲಿ. ಅದರ ನಂತರದಲ್ಲಿ ಒಲವಿನ ಆಲಾಪ ಮತ್ತು 9:15 ನಿಮ್ಮ ಎಲ್ಲರ ನೆಚ್ಚಿನ ಸುಕೂನ್ ಕೇಪಲ್. ಅದರ ನಂತರದಲ್ಲಿ 10 ಗಂಟೆಗೆ ಕನಸಿನ ಲೋಕ. 11 ತನಕ ಇಷ್ಟೆಲ್ಲ ತುಂಬ ಪ್ಯಾಕ್ಡ್ ಒಂದು ಅಜೆಂಡಾ ಇದೆ. ನಾವೆಲ್ಲರೂ ಸೇರಿ ಇದರಲ್ಲಿ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಮುಂದುವರಿತಾ ಇದ್ದೀನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ 2 ಹಾಡುಗಳೊಂದಿಗೆ. ಉಸಿರೇ ಹೋಗಿ ಬಂದ ಅನ್ನೋಂಥ ಒಂದು ಹಾಡನ್ನ ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಸಪ್ತಸಾಗರದ ಆಚೆ ಎಲ್ಲೋ, ಸೈಡ್ ಬಿ ಈ ಸಿನಿಮಾದಿಂದ. ಅದರ ನಂತರದಲ್ಲಿ ಪರಿಮಳವನ್ನು ಬೀರುವ ಅನ್ನೋಂಥ ಮತ್ತೊಂದು ಹಾಡನ್ನ ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ, ಸಂಭ್ರಮ ಈ ಸಿನಿಮಾದಿಂದ. ಸೋನು ನಿಗಮ್ ಹಾಡಿದ್ದಾರೆ, ಜಯನ್ ಕಾಯ್ಕಿಣಿ, ಸಾಹಿತ್ಯವಿದೆ ಮನೋಮೂರ್ತಿಯವರ ಸಂಗೀತ ಸಂಯೋಜನೆ ಈ ಹಾಡಿಗಿದ್ದರೆ. ಉಸಿರೇ ಹೋಗಿ ಬಂದ ಈ ಒಂದು ಹಾಡಿಗೆ ಧನಂಜಯ ರಂಜನ್ ಅವರ ಸಾಹಿತ್ಯವಿದೆ, ಚರಣ್ ರಾಜ್ ರವರ ಸಂಗೀತ ಸಂಯೋಜನೆ ಇದೆ, ಸಂಜೀತ್ ಹೆಗಡೆ ಈ ಹಾಡನ್ನು ಹಾಡಿದ್ದಾರೆ. ನಿಮಗೋಸ್ಕರ ಮೊದಲ ಈ 2 ಹಾಡುಗಳು ನಾನ್ಸ್ಟಾಪ್ ಸಂಜೆಯಲ್ಲಿ ಕಾರ್ಯಕ್ರಮದ ಮುಂದುವರೆಯೋಣ ಮಾವ್ಲಿನಾಂಗ್ ಹಳ್ಳಿಯ ಭೇಟಿಯೊಂದಿಗೆ. ಅದಕ್ಕೆ ಮುಂಚೆ ಈ 2 ಹಾಡುಗಳು ಕೇಳ್ತಾ ಇರಿ ಕಾರ್ಯಕ್ರಮ ನಾನ್ಸ್ಟಾಪ್ ಸಂಜೆ.

ನಮ್ಮ ದೇಶದಲ್ಲಿ ಯಾವುದಾದ್ರೂ ಮಹಾನಗರ ಅಥವಾ ಪುಟ್ಟ ಟೌನ್ಗಳನ್ನು ನೋಡಿದ್ರೂ ಕೂಡ ಸಾಮಾನ್ಯವಾಗಿ ನಾವು ಕಸದ ರಾಶಿ, ತುಂಬ ಧೂಳು ಇದನ್ನೆಲ್ಲ ಸಾಮಾನ್ಯವಾಗಿ ನೋಡ್ತಿರ್ತೀವಿ. ಆದರೆ ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ ನಮ್ಮ ಭಾರತದಲ್ಲಿದೆ ಅಂತಂದರೆ ಒಂದು ರೀತಿಯಾಗಿ ನಮಗೆ ಹೆಮ್ಮೆನೂ ಹೌದು, ಒಂದು ರೀತಿಯಾದಂತಹ ಸ್ವಲ್ಪ ಮುಜುಗರನೂ ಹೌದು. ಯಾಕಂತಂದರೆ ನಾವು ಬೇರೆ ಎಲ್ಲವೂ ಹೀಗೆ ಇರಬೇಕಾಗಿತ್ತು, ಆದರೆ ಒಂದು ಹಳ್ಳಿನಾದರೂ ಈ ರೀತಿಯ ರೆಕಗ್ನಿಷನ್ ಪಡ್ಕೊಂಡಿದ್ದಿಲ್ಲ ಅನ್ನುವಂಥ ಒಂದು ಭಾವ ಉಂಟಾಗುತ್ತೆ. ಶಿಲಾಂಗ್ನಿಂದ ಹೊರಟು ಭಾರತ ಬಾಂಗ್ಲಾ ಗಡಿ ಪ್ರದೇಶ ಮತ್ತು ಡಾವ್ಕಿ ಅನ್ನುವಂಥ ನದಿಯನ್ನು ದಾಟಿ ನೋಡಿದಾಗ ಕಾಣುವಂಥ ಒಂದು ಪುಟ್ಟ ಹಳ್ಳಿನೇ ಮಾವ್ಲಿನ್ನಾಂಗ್. ಮಾವ್ಲಿನ್ನಾಂಗ್ ಅನ್ನುವಂಥದ್ದು ಅಂದರೆ ಏಷ್ಯಾದಲ್ಲಿ ಅತ್ಯಂತ ಸ್ವಚ್ಛ ಹಳ್ಳಿ ಅನ್ನುವಂಥ ಒಂದು ಅಭಿಮಾನದ ಗುರುತನ್ನು, ಹೆಗ್ಗುರುತನ್ನು ಪಡೆದುಕೊಂಡಿದೆ. ಹಳ್ಳಿ ಹೊರಗೆ ಇರುವಂಥ ಪಾರ್ಕಿಂಗ್ ಪ್ರದೇಶದಲ್ಲಿ ಅಥವಾ ಅದರ ಸುತ್ತಮುತ್ತಲಿನಲ್ಲೇ ಪ್ರದೇಶದ ಮುಂದೆ ಸಾಗಿದ್ರೆ ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿಯನ್ನು ನಾವು ತಲುಪ್ತಾ ಹೋಗ್ತೀವಿ. ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ, ದೇವರ ಸ್ವಂತ ಉದ್ಯಾನಕ್ಕೆ ಸ್ವಾಗತ ಅನ್ನುವಂಥ ಒಂದು ತುಂಬ ಸುಂದರವಾದಂಥ ವೆಲ್ಕಮ್ ಬೋರ್ಡ್ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದ್ರ ಜೊತೆಗೆ ಅದರಿಂದ ಮುಂದೆ ನಡೀತಾ ಹೋದರೆ ಒಂದೇ ಒಂದು ಚೂರು ಕಸ ಕಟ್ಟಿಗಳಲ್ಲಿರುವಂಥ ತುಂಬ ಸುಂದರವಾದಂಥ ರಸ್ತೆಗಳು, ಮತ್ತು ಆ ರಸ್ತೆ ಬದಿನಲ್ಲಿ ಬಿದಿರಿನ ಬೇಲಿಯೊಳಗೆ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂಥ ಒಂದು ಹೂವಿನ ಗಿಡಗಳನ್ನು, ಸಾಲು ಮರಗಳು, ಮತ್ತು ಕೂರೋದಕ್ಕೆ ಅಲ್ಲಲ್ಲಿ ಸ್ಥಳಗಳು ಎಲ್ಲವೂ ಚೊಕ್ಕ, ಸುಂದರ, ಸ್ವಚ್ಛ ಅಂಥೇಳಿ ಅನಿಸೋ ಹಾಗೆ ಎಲ್ಲ ಕಡೆ ಕಾಣಿಸುವಂಥದ್ದು. ಕೆಲವೆಡೆಗೆ ಈ ನೆರಳಿಗಾಗಿ ಅಂಥೇಳಿ ಕೆಲವೊಂದಿಷ್ಟು ಮಂಟಪಗಳನ್ನು ಕೂಡ ಕಟ್ಟಿರೋದು. ಇವೆಲ್ಲವೂ ಎಲ್ಲ ವಸ್ತುಗಳನ್ನು ನಾವೆಲ್ಲ ನೋಡ್ತೀವಿ, ಇವೆಲ್ಲವೂ ಬಯೋಡಿಗ್ರೇಡಬಲ್, ಅಂದರೆ ಹುಲ್ಲಿನಿಂದ ಮತ್ತು ಬಿದಿರು ಅಥವಾ ಬ್ಯಾಂಬು ಇದರಿಂದ ಮಾಡಿರುವಂಥದ್ದು, ಮತ್ತು ಈ ಮರಮುಟ್ಟು ಅಂತ ಹೇಳಿ ಕೂಡ ಕರಿತಾರಲ್ಲ, ಇಂಥ ವಸ್ತುಗಳಿಂದನೇ ಮಾಡಿರುವಂಥದ್ದು. ಇದು ಈ ಒಂದು ಪ್ರಾಕೃತಿಕ ಸೌಂದರ್ಯದ ಜೊತೆಗೇ ಬೆರೆತು ಮಾನವ ನಿರ್ಮಿತವಾಗಿದ್ದರೂ ತುಂಬ ಸರಳವಾಗಿ ತುಂಬ ಸುಂದರವಾಗಿ ಕಾಣಿಸುವಂಥ ಒಂದು ಮತ್ತು ಅನುಭವವನ್ನು ಪಡೆಯುವಂಥ ಒಂದು ಸಂದರ್ಭವನ್ನು ನಮಗೆ ಕೊಡುತ್ತೆ. ಇದಲ್ಲದೆ ಕಣ್ಣಿಗೆ ಒಂದು ರೀತಿಯಾದಂಥ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಸುಂದರವಾಗಿ ಕಾಣಿಸುವಂಥ ಒಂದು ಪ್ರದೇಶ ಇದು. ಇದರ ಜೊತೆಗೆ ಈ ಮನೆಗಳಿಗೆ ಹೋಗುವಂಥ ಕಿರಿದಾದ ಕಾಲ್ದಾರಿಗಳು ಅಥವಾ ಅಡ್ಡದಾರಿಗಳು ಇವೆ ಅಂತ ಏನು ಇರುತ್ತೆ, ಅದು ಕೂಡ ತುಂಬ ಶುಭ್ರತೆಯ ಪ್ರತೀಕನೇನೋ ಇದು ಅನ್ನೋಷ್ಟರ ಮಟ್ಟಕ್ಕೆ ಚೆನ್ನಾಗಿ ಕಾಣಿಸುವಂಥದ್ದು. ಇಲ್ಲಿ ಕೂಡ ಈ ಬಿದಿರಿನ ಯಥೇಚ್ಛವಾದಂಥ ಬಳಕೆ, ಬಿದಿರಿನ ಬುಟ್ಟಿಗಳು, ಬಿದಿರಿಂದ ಮಾಡಿದಂತಹ ಆಸನಗಳು, ವ್ಯವಸ್ಥೆ ಇದನ್ನೆಲ್ಲವನ್ನು ನಾವು ನೋಡ್ತಾ ಹೋಗ್ಬೋದು, ತುಂಬ ಮೋಹಕವಾಗಿ ಅಂತ ಹೇಳಿ ಕಾಣಿಸುತ್ತೆ. ಮತ್ತು ಈ ಎಲ್ಲ ಇಡೀ ಹಳ್ಳಿನೇ ತುಂಬ ಸರಳವಾದಂಥ ರಚನೆನೇನೋ, ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಅನ್ನೋ ರೀತಿಯಾಗಿ ಕಾಣಿಸುತ್ತೇನೋ ಅನ್ನೋಷ್ಟರ ಮಟ್ಟಕ್ಕೆ ಸಿಂಪಲ್ ಆಗಿರುವಂಥದ್ದನ್ನು ಕೂಡ ನಾವು ಒಂದೇ ಒಂದು ನೋಟದಲ್ಲೇ ಅರ್ಥ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಇಲ್ಲಿನ ಒಂದು ವೈಶಿಷ್ಟ್ಯ ಕೂಡ ಇದೆ, ಯಾವುದದು ಅದ್ರ ಕೂಡ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಮತ್ತೊಂದೆರಡು ಹಾಡುಗಳು ನಿಮಗೋಸ್ಕರ, ಬರುವೆಯ ಅನ್ನುವಂಥ ಮತ್ತೊಂದು ಹಾಡು ನನಗೋಸ್ಕರ ಆರಿಸ್ಕೊಂಡಿದ್ದೀನಿ ರೂಪಾಯಿ ಈ ಸಿನಿಮಾದಿಂದ. ಅರವಿಂದ್ ಮುಕುಂದನ್ ಮತ್ತು ಶ್ರೀರಕ್ಷ ಹಾಡಿದ್ದಾರೆ. ವಿಜಯ್ ಜಗದಾಳ್ ಬರೆದಿರುವಂಥ ಈ ಹಾಡಿಗೆ ಆನಂದ್ ರಾಜವಿಕ್ರಮ್ ಅವರ ಸಂಗೀತ ಸಂಯೋಜನೆ ಇದೆ. ಅದರ ನಂತರದಲ್ಲಿ ಯಾಕಿಂಗ್ ನೋಡ್ತಾಳೋ ಅನ್ನೋಂಥ ಮತ್ತೊಂದು ಹಾಡನ್ನ ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ ಪ್ರವೀಣ ಈ ಸಿನಿಮಾದಿಂದ. ಹೇಮಂತ್ ಕುಮಾರ್ ಹಾಡಿರುವಂಥ ಈ ಹಾಡಿಗೆ ವೀರು ಅವರ ಸಾಹಿತ್ಯ ಮತ್ತು ಸಂಗೀತವಿದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು, ಅಫ್ಕೋರ್ಸ್ ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯ ನೀವು ಬರೆದು ಕಳಿಸ್ಬೋದು 9480909013 ಸಂಖ್ಯೆಗೆ, 9480909013ಕ್ಕೆ ಮೆಸೇಜ್ಗಳನ್ನು ಕಳಿಸಿ ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ ಅಂಥೇಳಿ ಹಂಚಿಕೊಳ್ಬಹುದು. ಕೇಳ್ತಿದ್ದೀರಿ ಕಾರ್ಯಕ್ರಮ ನಾನ್ಸ್ಟಾಪ್ ಸಂಜೆ.

ಶಿಲಾಂಗ್ನಿಂದ ಹೊರಟು ಭಾರತ ಮತ್ತು ಬಾಂಗ್ಲಾ ಗಡಿ ಪ್ರದೇಶ ಅದೆಲ್ಲ ದಾಟಿ ಡಾವ್ಕಿ ನದಿಯನ್ನು ದಾಟಿ ಹೋದ್ಮೇಲೆ ಸಿಗುವಂಥ ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ ಮಾವ್ಲಿನಾಂಗ್, ಇಲ್ಲಿಗೆ ನಾವು ಇವತ್ತು ಹೋಗಿದ್ದೀವಿ. ಮಾವ್ಲಿನಾಂಗ್ ದೇವರದೇ ಒಂದು ಕೈತೋಟ ಇದು, ಒಳಗೆ ಬನ್ನಿ ಅಂತ ಹೇಳಿ ಸುಂದರವಾಗಿ ಕರೆಯುವಂಥ ಒಂದು ಫಲಕದೊಂದಿಗೆ ಇಲ್ಲಿ ಬರ್ತಾ ಇರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೆ. ಅದ್ರ ಜೊತೆಗೆ ಇಲ್ಲಿನ ಒಂದು ಪ್ರಮುಖ ಆಕರ್ಷಣೆ ಅಂಥೇಳಿ ಕೂಡ ಮಾತಾಡ್ತಾ ಇದ್ವಿ. ಒಂದು ರೀತಿಯಾಗಿ ಈ ಹಳ್ಳಿಯಲ್ಲಿ ಓಡಾಡ್ತಾ ಇದ್ದರೆ ಅದರ ಸರಳತೆ ಮತ್ತು ತುಂಬ ಸುಂದರವಾಗಿ ಪ್ರಾಕೃತಿಕವಾಗಿ ಸಿಗುವಂಥ ವಸ್ತುಗಳನ್ನೇ ಆರಿಸ್ಕೊಂಡು ಅಲ್ಲಿ ಮಾಡಿರುವಂಥ ಎಲ್ಲ ಉಪಕರಣಗಳು ಇವನ್ನೆಲ್ಲವನ್ನು ನೋಡ್ತಾ ನೋಡ್ತಾ ಹಾಗೆ ಮುಂದೆ ಸಾಗ್ತಾ ಹೋದರೆ ಅಲ್ಲಿನ ಜನರು ಕೂಡ ಸಾಕಷ್ಟು ಶ್ರಮಜೀವಿಗಳು ಮತ್ತು ತುಂಬ ತಮ್ಮ ಪಾಡಿಗೆ ತಾವಿರುವಂಥವರು, ಶಾಂತ ಸ್ವಭಾವದವರು ಅಂತ ಹೇಳಿ ಮೇಲ್ನೋಟಕ್ಕೇ ಗೊತ್ತಾಗುತ್ತೆ. ಇದರ ಜೊತೆಗೆ ಸ್ವಲ್ಪ ಮುಂದೆ ಹೋದರೆ ಸಿಗುವಂಥದ್ದೇ ಬಿದಿರಿನ ಒಂದು ಅಪೂರ್ವವಾದಂಥ ಸೇತುವೆ, ತುಂಬ ಇಡೀ ಹಳ್ಳಿಯ ಒಂದು ಆಕರ್ಷಣೆ ಅಂತಲೇ ಹೇಳ್ಬೋದು. ಇದನ್ನು ರಸ್ತೆಯ ಎರಡೂ ಬದಿಯಲ್ಲಿರುವಂಥ ದೊಡ್ಡ ಮರಗಳು, ಅದರ ನಡುವೆ ಈ ಬಿದಿರಿನಿಂದ ಮಾಡಲಾದಂಥ ಸೇತುವೆ ಇದು. ಒಂದು ಬದಿನಲ್ಲಿ ಎತ್ತರದಲ್ಲಿರುವಂಥ ಚಿಕ್ಕ ಮಂಟಪ ಗಮನ ಕೂಡ ಸೆಳೆಯುತ್ತೆ. ಬಹಳಷ್ಟು ಮಂದಿ ಈಗಾಗಲೇ ನೀವು ಇದನ್ನು ಗೂಗಲ್ನಲ್ಲಿ ಸರ್ಚ್ ಮಾಡಿರ್ತೀರ ಅಂತೇಳಿ ಅಂದ್ಕೊಂಡಿರ್ತೀನಿ. ಸೊ ಗೂಗಲ್ನಲ್ಲಿ ನಿಮಗೆ ಇದರ ಇಮೇಜ್ ಕೂಡ ಇಷ್ಟೊತ್ತಿಗೆ ಕಾಣಿಸಿರ್ಬೋದು. ಒಂದು ಕಡೆ ಸುಮಾರು 20 ಅಡಿ, ಮತ್ತೊಂದು ಕಡೆ ಸುಮಾರು ಒಂದು 30 ಅಡಿಗೂ ಮೀರಿ ಇಳಿಜಾರಿರುವಂಥ ಒಂದು ಸೇತುವೆ ಇದು. ನೋಡೋದಕ್ಕೆ ಸಾಧಾರಣವಾದಂತಹ ಸೇತುವೆ, ಇದರಲ್ಲೇನಿದೆ ವಿಶೇಷ ಅಂಥೇಳಿ ಅನ್ನೋದಾದರೆ ಅದೇ ಇರೋದು ಮಜಾ ಅಂಥೇಳಿ ಹೇಳ್ತಾರೆ ಇಲ್ಲಿಗೆ ಹೋಗಿ ಬಂದವರು. ಆ ಸೇತುವೆಯ ಮೇಲೆ ಹತ್ತಿ ಹೋಗಿ ಒಂದು ರೀತಿಯಾಗಿ ಮತ್ತೊಂದೆಡೆ 85 ಅಡಿಯ ಬಿದಿರಿನ ಏಣಿಯನ್ನು ಹತ್ತಿ ಸೂರ್ಯಾಸ್ತವನ್ನು ನೋಡುವಂಥ ಒಂದು ಅಪೂರ್ವವಾದಂಥ ಅನುಭವ. ಅದ್ರ ಜೊತೆಗೆ ಬಾಂಗ್ಲಾದೇಶದ ಗಡಿಯನ್ನು ನೋಡುವಂಥದ್ದು. ಅದ್ರ ಜೊತೆಗೆ ಈ ಸೇತುವೆ ಮಧ್ಯಭಾಗದಲ್ಲಿ ನಿಂತು ನೋಡಿದ್ರೆ ಆ ಇಡೀ ಹಳ್ಳಿಯ ಒಂದು ವಿಹಂಗಮ ನೋಟ, ಬರ್ಡ್ಸ್ ಐ ವ್ಯೂ ಅಂತಾರಲ್ಲ, ಅದನ್ನು ಕೂಡ ಕಣ್ತುಂಬಿಕೊಳ್ಬಹುದು. ಅದೇ ಇದರ ವೈಶಿಷ್ಟ್ಯ. ಮತ್ತು ಈ ಹಡಿ ಒಂದು ಇಡೀ ಈ ಹಳ್ಳಿಗೆ ಒಂದು ರೀತಿಯಾದಂಥ ಕಳಶಪ್ರಾಯ ಇದು ಅಂಥೇಳಿ ಕೂಡ ಹೇಳಲಾಗುತ್ತೆ. ಎಷ್ಟೇ ಪ್ರವಾಸಿಗರು ಬರಲಿ, ಯಾವ ಉಸಾಬರಿಗೂ ಹೋಗದೆ ತಂಪಾಡಿಗೆ ತಾವಿರುವಂತಹ ಜನರನ್ನು ನೋಡದೆ ಒಂದು ರೀತಿ ಅಚ್ಚರಿ ಅಂತ ಹೇಳಿ ಅನಿಸುತ್ತೆ ಇಲ್ಲಿ ಅಂತ ಇಲ್ಲಿ ಹೋಗಿ ಬಂದವರು ಅನೇಕರು ಪ್ರವಾಸಿಗರು ಈ ಒಂದು ಮಾತನ್ನು ಹೇಳ್ತಾರೆ. ತುಂಬ ಶಾಂತ ಸ್ವಭಾವದ, ಯಾವುದೇ ರೀತಿಯಾದಂಥ ಅಂದರೆ ಅಟಾಟೋಪಕ್ಕೆ ಒಳಗಾಗದೇ ಇರುವಂತಹ ತುಂಬ ಶಾಂತ ಸ್ವಭಾವದ ಜನರು ಇವರು ಅಂಥೇಳಿ ಯಾರೇ ಓಡಾಡಿ ಬಂದರೂ ಹೇಳಿರ್ತಾರೆ. ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾತಾಡೋಣ ಮಾವ್ಲಿನಾಂಗ್ ಬಗ್ಗೆ. ಮುಂದುವರಿತಾ ಸಂದೇಶಗಳು, ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇದರ ಮೊದಲು ಬಂದಂಥ ಎರಡು ಹಾಡುಗಳು ಯಾವುವು ಅಂಥೇಳಿ ಕೂಡ ಕೇಳಿದ್ದೀರಿ. ನಂಬರ್ ಎಂಡಿಂಗ್ 5337, ಸಪ್ತಸಾಗರದಾಚೆ ಎಲ್ಲೋ ಪಾರ್ಟ್ ಟು, ಈ ಸಿನಿಮಾದಿಂದ ಒಂದು ಹಾಡನ್ನ ಆರಿಸ್ಕೊಂಡಿದ್ದೆ. ಸಂಭ್ರಮ ಈ ಸಿನಿಮಾದಿಂದ ಕೂಡ ಒಂದು ಹಾಡನ್ನ ಆರಿಸ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ ಕೂಡ. ಮತ್ತೆ ಮತ್ತೊಂದು

ಸಂದೇಶ ಬಂದಿರುವಂತಹದ್ದು. ಚೆನ್ನಾಗಿದೆ ಕಾರ್ಯಕ್ರಮ ಅಷ್ಟು ಮಾತ್ರ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ ಕೂಡ. ಮುಂದುವರಿತಾ ಇಂಥದ್ದೇ ಒಂದೆರಡು ಹಾಡುಗಳು ನಿಮಗೋಸ್ಕರ ಸಂಗೀತ ಸಾಗರ ಅನ್ನುವಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ. ಆರ್ಕೆಸ್ಟ್ರಾ ಮೈಸೂರು ಈ ಸಿನಿಮಾದಿಂದ ಬೆನ್ನಿದಯ ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿದ್ದಾರೆ. ಡಾಲಿ ಧನಂಜಯ ಬರೆದಿರುವಂಥ ಈ ಹಾಡಿಗೆ ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆ ಇದೆ. ಅದರ ನಂತರದಲ್ಲಿ ಮುದ್ದು ಮುದ್ದಾಗಿ ಅನ್ನುವಂಥ ಮತ್ತೊಂದು ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಓ ಮನಸ್ಸೆ ಈ ಸಿನಿಮಾದಿಂದ ಕವಿರಾಜ್ ಬರೆದಿದ್ದಾರೆ. ಜೆಸ್ಸಿ ಗಿಫ್ಟ್ ಅವರ ಸಂಗೀತ ಸಂಯೋಜನೆ ಇದೆ. ರಾಜೇಶ್ ಕೃಷ್ಣನ್ ಅವರ ಧನಿ ಈ ಹಾಡಿಗಿದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು ಸ್ನೇಹಿತರೆ ಕೇಳಿ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ ಮಾವಲಿನ್ ನಾಂಗ್ಗೆ ನಾವೀಗ ಹೋಗ್ತಾ ಇದ್ದೀವಿ ನಿಮ್ಮ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ ಮಾವ್ಲಿನ್ನಾಂಗ್ ಬಗ್ಗೆ ನಾವಿವತ್ತು ಮಾತಾಡ್ತಾ ಇದ್ವಿ. ಸುಮಾರು 100 ವರ್ಷಗಳ ಹಿಂದಿನಿಂದಲೂ ಸ್ವಚ್ಛತೆಯನ್ನು ಕಾಯ್ದುಕೊಂಡು ಬಂದಿರುವಂತಹ ಒಂದು ಅಪೂರ್ವವಾದಂತಹ ಭಾರತದ ಮೇಘಾಲಯದ ರಾಜ್ಯದ ಮಾವ್ಲಿನ್ನಾಂಗ್ ಗ್ರಾಮ ಭಾರತದ ಅತ್ಯಂತ ಸ್ವಚ್ಛವಾದ ಹಳ್ಳಿ ಅಂತ ಹೇಳಿದೇ ಪ್ರಸಿದ್ಧವಾಗಿತ್ತು. ಈಗ ಅದನ್ನು ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿ ಅಂತ ಕೂಡ ಗುರುತಿಸಲಾಗುತ್ತೆ. ಮೇಘಾಲಯದಲ್ಲಿರುವಂತಹ ಒಂದು ಖಾಸಿ ಬೆಟ್ಟಗಳ ಮಧ್ಯದಲ್ಲಿ ನೆಲೆಗೊಂಡಿರುವಂತಹ ಮಾವ್ಲಿನ್ನಾಂಗ್ ಪರಿಶುದ್ಧವಾದಂತಹ ಬೀದಿಗಳು ಮತ್ತು ಸಮುದಾಯಗಳನ್ನ ಪೂರ್ತಿ ಒಳಗೊಂಡಂತಹ ತ್ಯಾಜ್ಯ ನಿರ್ವಹಣೆ, ಪರಿಸರ ಸ್ನೇಹಿ ಜೀವನ ಶೈಲಿ ಇದೆಲ್ಲದರಿಂದನೂ ಏಷ್ಯಾದ ಅತ್ಯಂತ ಸ್ವಚ್ಛ ಗ್ರಾಮ ಅಂತ ಹೇಳಿ ಪ್ರಸಿದ್ಧವಾಗಿದೆ. ಧೂಮಪಾನ ಮತ್ತು ಪ್ಲಾಸ್ಟಿಕ್ ಇವೆಲ್ಲವೂ ಅಟ್ ಎನಿ ಕಾಸ್ಟ್ ನಿಷೇಧಗೊಳಿಸಲಾಗಿದೆ. ಮತ್ತು ವಯಸ್ಕರು, ಮಕ್ಕಳು, ಹೀಗೆ ಯಾವುದೇ ರೀತಿಯಾದಂಥ ಭೇದವಿಲ್ಲದೆ ಎಲ್ಲರೂ ತಮ್ಮ ತಮ್ಮ ಮನೆಯ ಸುತ್ತಮುತ್ತಲಿನ ಬೀದಿಗಳನ್ನು, ಅಂಗಳವನ್ನು ಸ್ವಚ್ಛತೆ ಮಾಡೋದನ್ನು, ಬೀದಿ ಗುಡಿಸೋದನ್ನು ಇದೆಲ್ಲವನ್ನು ನಾವು ತುಂಬ ಸರಳ ಅನ್ನೋಂಥ ಹಾಗೆ ನೋಡ್ಬೋದು. ಉದ್ಯಾನಗಳನ್ನು ಮತ್ತು ತಮ್ಮ ತಮ್ಮ ಮನೆಗಳನ್ನು ತುಂಬ ಅಚ್ಚುಕಟ್ಟಾಗಿ ಜನರೇ ನಿರ್ವಹಿಸುವಂಥದ್ದು ಕೂಡ ಇಲ್ಲಿ ಬಹಳ ರೋಚಕ ಅಂತೇಳಿ ಅನಿಸುತ್ತೆ. ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ಕೂಡ. ಸುಮಾರು 100ಕ್ಕೂ ಮಿಕ್ಕಿ ಮನೆಗಳಿರುವಂಥದ್ದು ಮತ್ತು ಸುಮಾರು 1,000 ಜನ ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಜನಸಂಖ್ಯೆ ಇರುವಂಥ ಮಾವ್ಲಿನ್ನಾಂಗ್ ಖಾಸಗಿ ಸಮುದಾಯವು ಮಾತೃವಂಶೀಯವಾದದ್ದು. ಇದು ಕೂಡ ಈ ಒಂದು ಹಳ್ಳಿಯ ಸ್ಪೆಷಾಲಿಟಿ. ಮಾತೃವಂಶೀಯ ಅಂತಂದರೆ ತಾಯಿಯಿಂದ ಯಾವುದಾದ್ರೂ ಜಾಹೀರು ಆಸ್ತಿ ಇಂಥದ್ದು ಏನಾದರೆ ಅದು ಮಗಳಿಗೆ ಹೋಗುವಂಥದ್ದು, ಅಂದರೆ ಮೆಟ್ರಿಯಾರ್ಕಲ್ ಸೊಸೈಟಿ ಅಂತ ಹೇಳಿ ಕರೀತಾರಲ್ಲ, ಅದು ಇಲ್ಲಿ ನಾವು ನೋಡ್ಬೋದು. ಮತ್ತು ವರ್ಗಾಯಿಸಲಾಗುತ್ತೆ. ಮದುವೆ ನಂತರ ಗಂಡನು ತನ್ನ ಹೆಂಡತಿ ಮನೆಗೆ ಹೋಗ್ತಾನೆ. ಇದು ಇಲ್ಲಿನ ಮತ್ತೊಂದು ಅತ್ಯಂತ ಒಂದು ರೀತಿಯಾಗಿ ಅಚ್ಚರಿ ಮೂಡಿಸುವಂಥ ಒಂದು ವಿದ್ಯಮಾನ. ಖಾಸಗಿ ಸಂಸ್ಕೃತಿಯು ಪ್ರಕೃತಿಯೊಂದಿಗೆ ತುಂಬ ಆಳವಾಗಿ ಸಂಪರ್ಕ ಹೊಂದಿದೆ. ಇದನ್ನು ನಾವಲ್ಲಿ ಆ ಹಳ್ಳಿ ತುಂಬ ಓಡಾಡಿದಾಗೆಲ್ಲ ಗೊತ್ತೇ ಆಗುತ್ತೆ. ಪ್ರಕೃತಿಗೆ ಅವರು ಎಷ್ಟು ಗೌರವಯುತವಾಗಿ ನಡ್ಕೊಳ್ತಾರೆ ಮತ್ತು ಅದನ್ನು ಎಷ್ಟು ಜತನದಿಂದ ಕಾಳಜಿಯಿಂದ ಕಾಪಾಡಿಕೊಂಡು ತಮ್ಮ ಮುಂದಿನವರಿಗೆ ಅದನ್ನು ಒಂದು ರೀತಿ ಬಳುವಳಿಯಾಗಿ ಕೊಡ್ತಾರೆ ಅನ್ನೋದನ್ನೆಲ್ಲ ನಾವು ನೋಡ್ಬೋದು. ಮಾವ್ಲಿನ್ನಾಂಗ್ ಮಾತಾಡ್ತಾ ಹೋದಾಗೇ ಇನ್ನೊಂದಿಷ್ಟು ರೋಚಕ ಅಂಶಗಳು ತೆರೆದುಕೊಳ್ಳುತ್ತೆ. ಏನದು ಅದನ್ನೆಲ್ಲ ಕೂಡ ಮಾತಾಡೋಣ. ಅದಕ್ಕೂ ಮುಂಚೆ ಮತ್ತೊಂದೆರಡು ಸಂದೇಶಗಳು ಬಂದಿರುವಂಥದ್ದು. ಧನ್ಯವಾದ ಅಂಥೇಳಿ ಕಳಿಸಿದ್ದಾರೆ, ಆದರೆ ಯಾತಕ್ಕಾಗಿ ಅಂತ ಹೇಳಿಲ್ಲ. ಮತ್ತೊಮ್ಮೆ ನಿಮ್ಮ ಹೆಸರನ್ನು ಕೂಡ ಖಂಡಿತವಾಗ್ಲೂ ಕಳಿಸಿ. ನಂಬರ್ ಎಂಡಿಂಗ್ 337 ಇವರು ಈ ಸಂದೇಶವನ್ನು ಕಳಿಸಿದ್ದಾರೆ. ಪುಷ್ಪಾ ಶಾನ್ಭೋಗರ್ ಅವರು ಗದಗ್ನಿಂದ, ಇವತ್ತಿನ ಪ್ರೋಗ್ರಾಮ್ ಸೂಪರ್ ಅಂತೇಳಿ ಹೇಳ್ತಾಯಿದ್ರೆ ಹಾಡುಗಳು ಕೂಡ ಚೆನ್ನಾಗಿವೆ ಅಂತೇಳಿ ಮೆಚ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಕಾರ್ಯಕ್ರಮದಲ್ಲಿ ಸುಂದರ ಪ್ರವಾಸಿ ತಾಣದ ಮಾಹಿತಿಯೊಂದಿಗೆ ಚಂದದ ಗೀತೆಗಳ ಆಯ್ಕೆಗೆ ಧನ್ಯವಾದ ಅಂತೇಳಿ ಗೀತಾ ಕಾವೇರಪ್ಪ ಅವರು ವಿರಾಜಪೇಟೆಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಮುಂದುವರಿತಾ ಮತ್ತೊಂದೆರಡು ಹಾಡುಗಳು ನಿಮಗೋಸ್ಕರ, ಎರಡು ಹಿಂದಿ ಹಾಡುಗಳನ್ನು ಆರಿಸ್ಕೊಂಡಿದ್ದೀನಿ. ಬ್ಲೂ ಹೈ ಪಾನಿ ಪಾನಿ ಅನ್ನೋಂಥ ಹಾಡನ್ನು ನಿಮಗೋಸ್ಕರ ಮೊದಲಿಗೆ ಆರಿಸ್ಕೊಂಡಿದ್ದೀನಿ. ಯಾರಿಯಾ 2 ಈ ಸಿನಿಮಾದಿಂದ ಅರಿಜಿತ್ ಸಿಂಗ್, ನೇಹಾ ಕಕ್ಕರ್ ಹಾಡಿದ್ದಾರೆ. ಖಲೀಫ್ ಯೋಯೋ ಹನಿ ಸಿಂಗ್ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಈ ಹಾಡಿದೆ. ಅದರ ನಂತರದಲ್ಲಿ ರಾಸ್ತೆ ಅನ್ನೋಂಥ ಒಂದು ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಯೂ ಟರ್ನ್ 2023 ಈ ಸಿನಿಮಾದಿಂದ ಪ್ರತೀಕ್ಷಾ ಅವರು ಹಾಡಿದ್ದಾರೆ. ರಶ್ಮಿ ವಿರಾಗ್ ಅವರ ಸಾಹಿತ್ಯವಿದೆ. ಅರ್ಕೋ ಅವರ ಸಂಗೀತ ಸಂಯೋಜನೆ ಇದೆ. ನಿಮಗೋಸ್ಕರ ಮುಂದಿನ ಎರಡು ಹಿಂದಿ ಹಾಡುಗಳು ಕೇಳಿ ಕಾರ್ಯಕ್ರಮ ನಾನ್ಸ್ಟಾಪ್ ಸಂಜೆ.

ಕಾರ್ಯಕ್ರಮದ ಅಂತ್ಯಕ್ಕೆ ಬರ್ತಾ ಇದೀವಿ ಸ್ನೇಹಿತರೆ. ಮಾವ್ಲಿನಾಂಗ್ ಈ ಒಂದು ಸುಂದರವಾದಂತಹ ಏಷ್ಯಾದ ಅತ್ಯಂತ ಸ್ವಚ್ಛ ಹಳ್ಳಿಗೆ ನಾವಿವತ್ತು ಹೋಗಿದ್ವಿ. ಸುಮಾರು ಆಗಲೇ ಕೂಡ ಮಾತಾಡ್ತಾ ಇದ್ವಿ, ಮೈಟ್ರಿಯಾರ್ಕಲ್ ಸೊಸೈಟಿ ಇರೋದು, ತಾಯಿಯಿಂದ ಮಗಳಿಗೆ ಆಸ್ತಿ ಹೋಗುತ್ತೆ, ಮತ್ತು ಮದುವೆ ಆದ ನಂತರದಲ್ಲಿ ಗಂಡು ಹೆಣ್ಣಿನ ಮನೆಗೆ ವಾಸಕ್ಕೆ ಅಂಥೇಳಿ ಹೋಗ್ತಾರೆ, ಮತ್ತು ತುಂಬ ಸುಸಂಸ್ಕೃತಿಯ ಜನ, ನೇಚರ್ನೊಂದಿಗೆ ಅವರ ಇಡೀ ಜೀವನ ಬೆರೆತು ಹೋಗಿರುವಂಥದ್ದು, ಅದಕ್ಕಾಗಿಯೇ ಅದಕ್ಕಾಗಿ ತುಂಬ ಭಕ್ತಿಯಿಂದ ತುಂಬ ಶ್ರದ್ಧೆಯಿಂದ ನಡ್ಕೊಳ್ಳುವಂಥದ್ದು. ಇಡೀ ಸಮುದಾಯ, ಮಕ್ಕಳು, ವಯಸ್ಕರು, ದೊಡ್ಡವರು ಎಲ್ಲರೂ ಸೇರಿ, ಹಿರಿಯರು ಎಲ್ಲರೂ ಸೇರಿ ತಮ್ಮ ನಗರವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಅಂತಂದರೆ ಅದು ಒಂದು ರೀತಿಯಾದಂತಹ ತಪಸ್ಸು ಅನ್ನೋ ಹಾಗೆ ಮಾಡುವಂಥದ್ದು. ಮತ್ತು ಮಾವಲಿನಾಂಗ್ ತುಂಬ ಸುಂದರವಾದಂತಹ ಶಂಕುವಿನಾಕಾರದ ಬಿದಿರಿನ ಬುಟ್ಟಿಗಳನ್ನು ಕಸದ ತೊಟ್ಟಿಗಳಾಗಿ ಇರಿಸಲಾಗಿರುವಂಥದ್ದು. ಇದರಿಂದ ಅದರ ಜೊತೆಗೆ ಸಾವಯವ ತ್ಯಾಜ್ಯವನ್ನು ಸುಡಬಹುದಾದ ಕಸದಿಂದ ಬೇರ್ಪಡಿಸೋದು, ಎಲೆಗಳು ಮತ್ತು ಇತರ ಜೈವಿಕ ತ್ಯಾಜ್ಯವನ್ನು ಗೊಬ್ಬರವನ್ನು ತಯಾರು ಮಾಡಿಕೊಂಡು ಅದರಿಂದ ಬಳಕೆ ಮಾಡೋದು, ಮತ್ತು ಮಿಕ್ಕ ಕಸವನ್ನೆಲ್ಲ ಹೊರಗಡೆ ಅಂದರೆ ಹಳ್ಳಿಯಿಂದ ಬಹುದೂರ ತೊಗೊಂಡು ಹೋಗಿ ಸೇಫ್ ಆಗಿ ಅದನ್ನು ಸುಟ್ಟು ಮತ್ತು ಅದರ ಬೂದಿಯನ್ನು ಮರುಬಳಕೆ ಮಾಡೋದು. ಈ ರೀತಿಯಾಗಿ ಒಂದು ರೀತಿ ಸಂಪೂರ್ಣವಾದಂತಹ ಹಳ್ಳಿ ಆರ್ಗ್ಯಾನಿಕ್ ಅಂತ ಹೇಳಿ ಹೇಳ್ಬೋದು. ಒಂದು ಮಾವಲಿನಾಂಗ್ ಹಳ್ಳಿ ಸುಂದರವಾಗಿ ಕಾಣುವಾಗ ಯಾವುದೇ ಒಂದು ರೀತಿಯಾದಂಥ ಮಾಸ್ಕ್ಗಳ ಅವಶ್ಯಕತೆ ಇರೋದಿಲ್ಲ ಅಂಥೇಳಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಅನುಭವ ಅಂತಂದರೆ, ಹೊರಗೆ ಸ್ವಚ್ಛತೆ ಇದ್ದಾಗ ಒಳಗೆ ಪ್ರಶಾಂತವಾದಂಥ ಒಂದು ಭಾವನೆ ತಾನೇ ತಾನಾಗಿ ಹುಟ್ಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಹೋಗಿ ಬಂದವರಂಥ ಎಲ್ಲರ ಅನುಭವ ಕೂಡ ಅಂಥೇಳಿ ಹೇಳಲಾಗುತ್ತೆ. ದೇವರ ಸ್ವಂತ ಉದ್ಯಾನ ಮಾವಲಿನಾಂಗ್. ಇಷ್ಟೆಲ್ಲ ಇರುವಂಥ ಈ ಒಂದು ಪುಟ್ಟ ಹಳ್ಳಿ ಇದನ್ನು ಸಾಧಿಸಬಹುದು ಅಂತಾದರೆ, ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ನನಗನ್ನಿಸಿದ್ದು ಅಂತಂದರೆ, ಇದು ಸಮುದಾಯದಿಂದ ಅಂದರೆ ಯಾವುದೇ ರೀತಿಯಾದಂಥ ಯಾರಿಗೂ ವೇಟ್ ಮಾಡದೆ ಪರಿಸರದ ಬಗ್ಗೆ ನಾವೇ ಜವಾಬ್ದಾರಿಯನ್ನು ತೊಗೊಂಡ್ರೆ ಎಂಥ ಒಂದು ಹಳ್ಳಿನ, ಎಂಥ ಒಂದು ಊರನ್ನು, ಎಂಥ ಒಂದು ದೊಡ್ಡ ಮೆಟ್ರೋ ಸಿಟಿನೇ ಆಗಿದ್ರಿ ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೊಳ್ಬಹುದು ಅನ್ನೋದು ನಮ್ಮ ಕೈಲಿದೆ ಅಂತೇಳಿ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. 5:51 ಆಗಿದೆ ಸಮಯ. ಕೊನೆಯದಾಗಿ ಒಂದೆರಡು ಹಾಡುಗಳೊಂದಿಗೆ ಕಾರ್ಯಕ್ರಮದ ಮುಕ್ತಾಯ. ಸ್ನೇಹಿತರೆ, ಕಾರ್ಯಕ್ರಮ ತುಂಬ ಇಷ್ಟ ಆಯಿತು ಅಂಥೇಳಿ ಕೊನೆಯದಾಗಿ ಸಂದೇಶವು ಬಂದಿರುವಂಥದ್ದು ನುಂಕಪ್ಪ ಕಾಂಬಳೆ, ಇವರು ಮೊಣಕಾಲ್ಮೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ ಕೂಡ. ಕೊನೆಯದಾಗಿ ಮತ್ತೊಂದೆರಡು ಹಾಡುಗಳು ನಿಮಗೋಸ್ಕರ. ಮೊದಲಿಗೆ ನಿಮಗೋಸ್ಕರ ಆರಿಸ್ಕೊಂಡಿರುವಂಥ ಹಾಡು ದಿಲ್ ಪಸಂದ್ ಈ ಸಿನಿಮಾದಿಂದ ಮತ್ತೆ ಮತ್ತೆ ಅನ್ನೋಂಥ ಹಾಡನ್ನ ಆರಿಸ್ಕೊಂಡಿದ್ದೀನಿ. ವಿಜಯ್ ಪ್ರಕಾಶ್, ಅನುರಾಧ ಭಟ್ ಹಾಡಿದ್ದಾರೆ, ಕವಿರಾಜ್ ಸಾಹಿತ್ಯವಿದೆ, ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ಇದೆ. ಅದರ ನಂತರದಲ್ಲಿ ಸೋನು ನಿಗಮ್ ಮತ್ತು ಲಕ್ಷ್ಮಿಯವರು ಹಾಡಿರುವಂಥ ಮತ್ತೊಂದು ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಮೊದಲ ಮಿಂಚು ಈ ಸಿನಿಮಾದಿಂದ ಕವಿರಾಜ್ ಬರೆದಿದ್ದಾರೆ, ಆಶ್ಲೆ ಮತ್ತು ಅಭಿಲಾಷ್ ಇವರ ಸಂಗೀತ ಸಂಯೋಜನೆ. ಈ ಹಾಡಿಗಿದೆ ತಿರುಗಿ ತಿರುಗಿ ಅನ್ನೋಂಥ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳಿ ಕಾರ್ಯಕ್ರಮ ನಾನ್ಸ್ಟಾಪ್ ಸಂಜೆ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಅಜ್ಜಿ, ಹೊಸ ಕನ್ನಡಕ ತಗೊಂಡ್ಯ?
2: ಹೌದವ್ವ, ಸಿದ್ದರಾಮಯ್ಯನವ್ರ ಸರ್ಕಾರದ ಗೃಹಲಕ್ಷ್ಮಿ ಸೇರಿ ಎಲ್ಲಾ ಗ್ಯಾರಂಟಿಗಳಿಂದ ತಿಂಗಳಿಗೆ 5-6 ಸಾವಿರ ಉಳಿತಾಯ ಆಗ್ತಿದೆ. ಅದ್ರಲ್ಲೇ ಕಣ್ಣಾಪರೇಷನ್ ಆಯ್ತು. ನಿಮ್ಮಪ್ಪ ಹೊಸ ಕನ್ನಡಕನು ಕೊಡ್ಸುದ್ನವ್ವ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ವರ್ಷ.

0: ಸಮಯ ಆಗ್ತಿದೆ 6:10. ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರಂಗಭೂಮಿ ಕಲಾವಿದರು ಎಂಎಲ್ ಬಸವಣ್ಣ. ಮೈಸೂರು ಅರಮನೆ ಕಂಪನಿಯಲ್ಲಿ ಕಲಾವಿದರಾಗಿದ್ದವರು. ಪ್ರಖ್ಯಾತ ರಂಗ ಕಲಾವಿದರಾದ ಮರಿರಾಯರು, ನಾಗೇಂದ್ರ ರಾಯರು ಎಲ್ಲರೂ ಕೂಡ ಅರಮನೆ ಕಂಪನಿಯಲ್ಲಿ ಇದ್ದವರು. ತಂದೆ ಚಿಕ್ಕಮಹಾಲಿಂಗಪ್ಪ ಅವರು ಕೂಡ ಅರಮನೆ ಕಲಾವಿದರಾಗಿದ್ದರು. ತಂದೆ ಮತ್ತು ಅಣ್ಣನ ಜೊತೆ ಜೊತೆಯಲ್ಲೇ ಆಗ ಅರಮನೆ ಕಂಪನಿಯಲ್ಲಿ ಇವರು ಕೆಲಸ ಮಾಡುತ್ತಿದ್ದರು. ಅರಮನೆ ಕಂಪನಿಯ ನೆನಪುಗಳು ಎಂಎಲ್ ಬಸವಣ್ಣ ಅವರ ಧ್ವನಿಯಲ್ಲಿ. ಇದು 1966 ಧ್ವನಿ ಮುದ್ರಣ.
2: ಚಾಮರಾಜ ಒಡೆಯರ್, ಹಿಂದಿನ ಮಹಾರಾಜರಾಗಿದ್ದ ಚಾಮರಾಜ ಒಡೆಯರ್ ಕಾಲದಲ್ಲೇ ಕಂಪನಿ ಪ್ರಾರಂಭವಾಯಿತು. ಆಗ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಮತ್ತು ಇವರುಗಳಿಂದ ರಚನೆಯಾದಂತಹ ನಾಟಕಗಳನ್ನು ಅರಮನೆಯಲ್ಲಿ ಆಡುವುದಕ್ಕೆ ಏರ್ಪಾಡು ಮಾಡಿದರು. ಆಗ ಈಗಿನ ಕಾಲದಂತೆ ನಾಗರಿಕತೆ ಅಷ್ಟು ಇಲ್ಲದಿದ್ದರಿಂದ ಬರೀ ಸೀಮೆಣ್ಣೆ ದೀಪಗಳಲ್ಲಿ ಮಾಡುತ್ತಾ ನಾಟಕಗಳನ್ನು ಆಡ್ತಾ ಇದ್ರು. ಮತ್ತು ಅರಮನೆಗೆ ಸೇರಿದಂತೆ ಕರಿಕಲ್ ತೊಟ್ಟಿ ಎಂಬ ಭಾಗದಲ್ಲಿ ಒಂದು ನಾಟಕ ಶಾಲೆ ಇದೆ. ಈ ನಾಟಕ ನೋಡೋದಕ್ಕೋಸ್ಕರವಾಗಿ ಶ್ರೀಮನ್ ಮಹಾರಾಜರು, ರಾಣಿವಾಸದವರು, ರಾಜಪರಿವಾರದವರು, ಮುಖ್ಯಾಧಿಕಾರಿಗಳು ಎಲ್ಲರೂ ನಾಟಕ ನೋಡೋದಕ್ಕೋಸ್ಕರ ಅದೇ ಮಾಡಿಸ್ತಿದ್ರು. ಅರಮನೆ ಪಂಡಿತರುಗಳಿದ್ರು, ಅವರುಗಳೇ ಅದನ್ನು ರಚನೆ ಮಾಡ್ತಾ ಇದ್ರು. ಸಾಮಾನ್ಯವಾಗಿ 30-35 ನಾಟಕಗಳಿತ್ತು. ಅದರಲ್ಲಿ ಮುಖ್ಯವಾದವು ಶಾಕುಂತಳ, ರತ್ನಾವಳಿ, ಹರಿಶ್ಚಂದ್ರ, ಚಾರುದತ್ತ, ಪ್ರತಾಪ್ ಸಿಂಹ ಚರಿತ್ರೆ, ವೇಸಿಂಹ ಚರಿತ್ರೆ, ರುಕ್ಮಾಂಗ ಚರಿತ್ರೆ, ಮಕವರಿಂದಿಕಾ ಪ್ರಣಯ, ಮಂದಾರವಲ್ಲಿ ಪ್ರಣಯ, ದ್ರೌಪದಿ ಸ್ವಯಂವರ, ವಿರಾಟ್ ಪರ್ವ ಇತ್ಯಾದಿ ನಾಟಕಗಳೆಲ್ಲ ನೀತಿ ಬೋಧಕನೇ ಬೋಧವಾದ ನಾಟಕಗಳು ಮತ್ತು ಪುರಾಣ ಪ್ರಸಿದ್ಧವಾದ ನಾಟಕಗಳು, ಚರಿತ್ರಕ್ಕೆ ಅರ್ಹವಾದಂಥ ನಾಟಕಗಳನ್ನು ಮಾತ್ರ ಆಡ್ತಿದ್ರೆ ಹೊರತು ಈ ನಾಗರಿಕತೆಯ ನಾಟಕಗಳು, ಸಾಮಾಜಿಕವಾದ ನಾಟಕಗಳನ್ನು ಆಡ್ತಾ ಇರಲಿಲ್ಲ. MD ಸುಬ್ಬಣ್ಣನವರು ಎಂಬುವರು ಮುಖ್ಯ ಪಾತ್ರವನ್ನು ಅಭಿನಯಿಸುತ್ತಿದ್ದರು. ಅವರು ಕಂಪನಿಯ ಮ್ಯಾನೇಜರ್ ಆಗಿದ್ದರು. ಅವರ ಬಳಿಕ ಗಾನವಿಶಾರದ ಬಿಳಾರಂ ಕೃಷ್ಣಪ್ಪನವರು ಅಲ್ಲಿ ರಾಜಪಾತ್ರವನ್ನು ಮಾಡುತ್ತಿದ್ದರು. ಅವರು ರಾಜಪಾತ್ರವನ್ನು ಮಾಡುವುದಲ್ಲದೆ ಕೆಲವು ಹಾಸ್ಯರಸ ಪ್ರಧಾನವಾದ ಪಾತ್ರಗಳನ್ನು ಅಭಿನಯಿಸುತ್ತಿದ್ದರು. MD ಸುಬ್ಬಣ್ಣನವರಾದ ಬಳಿಕ ಬಿಳಾರ ಕೃಷ್ಣಪ್ಪನವರು ಮ್ಯಾನೇಜರ್ ಆದರು. ಸಂಧಾನ ಲಕ್ಷ್ಮೀಪತಿ ಶಾಸ್ತ್ರಿಗಳಾದರು. ಆಮೇಲೆ ಚಿಕ್ಕರಾಮ್ ರಾಯರು. ಹೀಗೆ ಪ್ರತಿಯೊಬ್ಬರಿಗೂ ಸಂಬಳ, ಪ್ರತಿಯೊಬ್ಬರಿಗೂ ನಾಟಕದ ಪಾತ್ರಧಾರಿಗಳಿಗೆ ಮತ್ತು ವಾದ್ಯಗಾರರಿಗೆ ಅರಮನೆಯಿಂದ ಖಾಯಂ ಸಂಬಳ ಕೊಡ್ತಾ ಇದ್ರು. ಕೆಲಸಗಾರರಿಗೂ ಸಹ ಸಂಬಳವಿತ್ತು. ತ್ರಿಪಾತ್ರವನ್ನ ಪುರುಷರೇ ಮಾಡಬೇಕಾಗಿತ್ತು. ಆ ಸಂಜೆ 6:30 ನಾಟಕ ಪ್ರಾರಂಭವಾಗಬೇಕಾಗಿತ್ತು. ಆ ಕಾಲಕ್ಕೆ ಸರಿಯಾಗಿ ನಾಟಕ ಪ್ರಾರಂಭವಾಗುವುದು, ಎಲ್ಲರೂ ನಿಶಬ್ದವಾಗಿರಬೇಕಾಗಿತ್ತು. ರಾಜಸ್ಥಾನಕ್ಕೆ ತಕ್ಕಂತೆ ರಾಜ ಮರ್ಯಾದೆಯೊಡನೆ ಪ್ರತಿಯೊಂದು ನಡೀತಾ ಇತ್ತು. ಶ್ರೀಮನ್ ಮಹಾರಾಜರು ದಯಮಾಡಿಸಿದ ತಕ್ಷಣ ಪರಾಕ್ ಹೇಳಿದ ಮೇಲೆ ಕಂಪನಿಯ ಮುಖ್ಯಾಧಿಕಾರಿಗಳು ಅಲ್ಲಿಗೆ ಹೋಗಿ ಅವರಿಗೆ ಫಲತಾಂಬೂಲ ಮತ್ತು ಹಾರ ಸಮೇತವಾಗಿ ನಾಟಕದ ಕಥಾಸಾರಾಂಶವನ್ನು ಒಪ್ಪಿಸುತ್ತಿದ್ದರು. ಶ್ರೀಮನ್ ಮಹಾರಾಜರನ್ನು ತೆಗೆದುಕೊಂಡು ನಾಟಕ ನೋಡೋದಕ್ಕೆ ಕುಳಿತುಕೊಳ್ಳುತ್ತಿದ್ದರು. ಸಾಮಾನ್ಯವಾಗಿ ನಾಂದಿ ವೃತ್ತ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಅವಳ್ ಮಂಡಿಸಿ ಚಕ್ರಪೀಠದೆ ಮಹಾ ಸೌಭಾಗ್ಯವಂ ಬೀರುತಂ ದೇವಸ್ತ್ರೀನಿ ಕುರುಂ

0: ಭೀರಾಹೋ ಭೀಮಾನಸ ಚೋರ ವರ ಜಲಧಿ ಕೃಪ ವಿಹಾರ ಕೃಷ್ಣ ಪ್ರಭುವರ ನಮಿತ ಚರಣ ಗುಣಸಾರ ಪಾಲಿಸು ಶೌರ್ಯನವ ವೈ. ಹಿಂದೆ ಪುಟಾರಿ ಶಾಸ್ತ್ರಿಗಳನ್ನೊಬ್ರು ವಿನೋದ ಪ್ರಿಯರು ವಿನೋದ ಪಾತ್ರಧಾರಿಗಳು ಒಬ್ಬರಿದ್ರು. ಅವರು ಒಂದು ದಿವಸ ಅರಮನೆಯಲ್ಲಿ ನಾಟಕಗಳೆಲ್ಲ ಆಗಿ ಎಲ್ಲರೂ ಸಭಾ ಸ್ಥಾನದಲ್ಲಿ ಮಲಗಿದ್ದಾಗೆ ಶ್ರೀಮನ್ ಮಹಾರಾಜರು ಬೆಳಗ್ಗೆ ಬರೋ ಪದ್ಧತಿ ಇತ್ತಂತೆ. ಆಗ ಇವರೆಲ್ಲ ಓಹೋ ಇನ್ನೂ ಮಲಗಿದ್ದಾರೆ ಇದೇನು ಅಂತ ಅಂದ್ಬಿಟ್ಟು ಅವ್ರು ನೋಡಿ ಹೇಳೋಕೆ ಮುಂಚೆ ಒಬ್ಬರು ಪುರೋಹಿತರು ಅವ್ರ ಮನೆಯಿಂದ ಬಹಳ ವಿಶೇಷವಾಗಿ ಒಂದು ತಿಂಡಿ ತೆಗೆದುಕೊಂಡು ಬಂದು ಶ್ರೀಮನ್ ಮಹಾರಾಜರಿಗೆ ಒಪ್ಪಿಸ್ಬೇಕು ಅಂತ ಹೇಳಿ ತಂದು ಇಟ್ಟಿದ್ರು. ಆದ್ರೆ ಇವರೆಲ್ಲ ಮಲಗಿದ್ದರಿಂದ ಅದೇ ಸಭಾಸ್ಥಾನದಲ್ಲಿ ಅದಿಟ್ಟು ಮೇಲೆ ಮುಚ್ಚಿಬಿಟ್ಟು ಇವರು ಮರೆಯಾಗಿದ್ರು. ಮಹಾರಾಜರು ಬಂದಾಗ ನೀವು ಇದನ್ನು ತೆಗೆದು ಕೊಡಬೇಕು ಅಂತ ಹೇಳಿ ಶ್ರೀಮನ್ ಮಹಾರಾಜರು ಬಂದರು. ಬಂದ ತಕ್ಷಣ ಮೇಲೆ ಅದನ್ನು ತೆಗೆದು ಕೊಡೋಣ ಅಂತ ಕೊಟ್ಟರು. ಅದರಲ್ಲಿ ಏನು ಇರಲಿಲ್ಲ,
1: ತಟ್ಟೆ ಎಲ್ಲ ಖಾಲಿ
0: ಖಾಲಿ ಇತ್ತು. ಆಗ ಅವರು ಗಾಬರಿಯಾಗಿ ನಡುಗ್ತಾ ನಿಂತುಕೊಂಡ್ರು. ಆಮೇಲೆ ಇದು ಯಾರು ತಿಂದರು ಏನು ಅಂತ ಮಹಾರಾಜರು ಕೇಳಿದ್ರು. ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿದ್ರು. ಯಾರು ತಿಂದಿದ್ದೀರಿ ಅಂದರು. ಯಾರೂ ಮಾತನಾಡಲಿಲ್ಲ. ಈ ಪುಟ್ಟಾರಿ ಶಾಸ್ತ್ರಿಗಳು ಮಧ್ಯದಲ್ಲಿ ಎದ್ದು ಅದನ್ನು ತಿಂದು ಮಲಗಿಬಿಟ್ಟಿದ್ರಂತೆ. ಆಗ ಮಹಾರಾಜರು ಯಾರು ತಿಂದ್ರಿ ಅಂತ ಹೇಳಿದ್ರೆ ಯಾರೋ ಮಾತನಾಡದೇ ಇದ್ದರಿಂದ ಪತ್ತೆ ಮಾಡೋ ಉದ್ದೇಶವಾಗಿ ಇದನ್ನು ಯಾರು ತಿಂದಿದ್ದಾರೆ ಅವರಿಗೆ ಒಂದು ಗೂಡೆ ತಿಂಡಿ ಮತ್ತು ಬಹುಮಾನ ಕೊಡುತ್ತೆ, ಯಾರು ತಿಂದಿದ್ದೀರಿ ಹೇಳಿ ಅಂತ ಕೇಳಿದ ತಕ್ಷಣ ಪುಟಾರಿ ಶಾಸ್ತ್ರಿಗಳು ನಾನು ತಿಂದಿದ್ದೀನಿ ಅಂತ ಹೇಳಿದ್ರಂತೆ. ಮಹಾರಾಜರು ಬಹಳ ವಿನೋದ ಪಟ್ಟರಂತೆ.
2: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದ ಎಂಎಲ್ ಬಸವಣ್ಣ ಅವರ ಮಾತುಗಳನ್ನು ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: ನಮ್ಮಅಮ್ಮ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾರೆ. ಮೊದ್ಲೆಲ್ಲ ಅವರು ಕಿಲೋಮೀಟರ್ ಗಟ್ಟಲೆ ನಡೆದು ಸುಸ್ತಾಗ್ತಿದ್ರು,
1: ಆದ್ರೆ ಈಗ ಗ್ಯಾರಂಟಿಗಳಿಂದ ಉಳಿತಾಯವಾದ ಹಣ ಕೂಡಿಟ್ಟು ವ್ಯಾಪಾರಕ್ಕೆ ಸ್ಕೂಟರ್ ತಗೊಂಡಿದ್ದೀನಿ. ನಮ್ಮಂತ 7 ಕೋಟಿ ಜನರಿಗೆ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಗಳೇ ಆಸರೆ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಇಂದಿನ ಈ ಜಗತ್ತಿನಲ್ಲಿ ನಾವು ಬೇರೆಯವ್ರಿಗೆ ಸಮಯ ಕೊಡೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಈ ಡಿಜಿಟಲ್ ವರ್ಲ್ಡ್ ನಲ್ಲಿ ಭಾವನಾತ್ಮಕ ಸಂಪರ್ಕವೇ ಇಲ್ಲದಿರೋಂತಹ ಜಗತ್ನಲ್ಲಿ ಭಾವನಾತ್ಮಕ ಲಭ್ಯತೆಯು ಅಪರೂಪ ಮತ್ತು ಅಮೂಲ್ಯವಾದದ್ದು. ಮನಸ್ಸು ಬಯಸೋದು ಇದನ್ನೇ ಅಲ್ವಾ?

0: ನಮ್ಮವರ ಕಷ್ಟಕ್ಕೆ ನಾವು ಕಿವಿಯಾಗಿದ್ರೇನೆ ಸಾಕು.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಕಾರ್ಮಿಕರ ಕನಿಷ್ಠ ವೇತನವನ್ನು ಶೇಕಡ 60% ಏರಿಕೆ ಮಾಡಿ ರಾಜ್ಯ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ಮೂಲಕ ನಾಡಿನ ಶ್ರಮಿಕರ ಬಹುವರ್ಷಗಳ ಬೇಡಿಕೆಯನ್ನು ಈಡೇರಿಸಲಾಗಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಕಾರ್ಮಿಕರ ಕನಿಷ್ಠ ವೇತನದಿಂದ ರಾಜ್ಯದ 1 ಕೋಟಿಗೂ ಹೆಚ್ಚು ಕಾರ್ಮಿಕರಿಗೆ ಪ್ರಯೋಜನ ಸಿಗಲಿದೆ. ಈ ಅಧಿಸೂಚನೆಯು ರಾಜ್ಯದ ಅಸಂಘಟಿತ ವಲಯ ಹಾಗೂ ನಿರ್ದಿಷ್ಟ ವಲಯಗಳ ಕಾರ್ಮಿಕರಿಗೆ ಆರ್ಥಿಕ ಭದ್ರತೆ ಒದಗಿಸಲಿದೆ. ಕನಿಷ್ಠ ವೇತನ ನಿರ್ಧರಿಸುವಾಗ ಸುಪ್ರೀಂಕೋರ್ಟ್ ನ್ಯಾಯಪೀಠದ ನಿರ್ದೇಶನವನ್ನು ಪಾಲಿಸಿ ಪರಿಷ್ಕರಣೆ ಮಾಡಲಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಮೊದಲಿದ್ದ 4 ವಲಯಗಳ ವರ್ಗೀಕರಣದ ಬದಲಾಗಿ ಇದೇ ಮೊದಲ ಬಾರಿಗೆ ಎಲ್ಲಾ ನಿಗದಿತ ಉದ್ಯೋಗಗಳನ್ನು ಒಂದೇ ಅಧಿಸೂಚನೆಯಡಿ ತರಲಾಗಿದೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಗುಣಮಟ್ಟದ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗುವ ಮೂಲಕ ಕ್ರೀಡೆ, ಪ್ರವಾಸೋದ್ಯಮ, ಉದ್ಯೋಗ ಸೃಷ್ಟಿ, ಆರ್ಥಿಕ ಬೆಳವಣಿಗೆ ಸೇರಿದಂತೆ ಈ ಭಾಗದ ಸಮಗ್ರ ಅಭಿವೃದ್ದಿಗೆ ಮುಂದಡಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅವರು ಇಂದು ವಸತಿ ಇಲಾಖೆ, ಕರ್ನಾಟಕ ಗೃಹ ಮಂಡಳಿ ಜಂಟಿಯಾಗಿ ಬೆಂಗಳೂರಿನ ಸೂರ್ಯ ಗ್ರಾಮದಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟೀಯ ಕ್ರಿಕೆಟ್ ಸ್ಟೇಡಿಯಂ ಶಂಕುಸ್ಥಾಪನೆ, ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆಗೆ ಚಾಲನೆ, ಸೂರ್ಯ ಶೈನ್, ಸೂರ್ಯ ಡಿವೈನ್ ವಸತಿ ಸಮುಚ್ಚಯ ಕಾಮಗಾರಿಗಳ ಶಂಕುಸ್ಥಾಪನೆ, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂ ಮಾಲೀಕರಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಕಾರ್ಯಕ್ರಮ ಉದ್ಘಾಟಿಸಿದರು. ಇಲ್ಲಿಯವರೆಗೂ ಕೇವಲ ವಸತಿ ನಿರ್ಮಾಣ ಮಾಡುತ್ತಿದ್ದ ವಸತಿ ಇಲಾಖೆ ಮತ್ತು ಕೆಎಚ್ಪಿ ಈಗ 80,000 ಆಸನ ವ್ಯವಸ್ಥೆಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಮುಂದಾಗಿರುವುದು ಪ್ರಗತಿಯ ದೂರದೃಷ್ಟಿಯಾಗಿದೆ. ಇದು ದೇಶದ 2ನೇ ದೊಡ್ಡ ಕ್ರೀಡಾಂಗಣವಾಗಿದೆ ಎಂದು ಅವರು ತಿಳಿಸಿದ್ದಾರೆ.
2: ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೆಯುತ್ತದೆ ಮತ್ತು ಸುತ್ತಮುತ್ತಲಿನ ಗ್ರಾಮದಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಡಿಮೆ ದರದಲ್ಲಿ ಮನೆಗಳಿಂದ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನು ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರ್ಯ ಇರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ.
1: ಈ ಭಾಗದ ಅಭಿವೃದ್ದಿಗೆ ಪೂರಕವಾಗಿ ಜಿಗಣಿ ಹೋಬಳಿಯ ಪ್ರಮುಖ ಸಂಪರ್ಕ ರಸ್ತೆ ನಿರ್ಮಾಣಕ್ಕೂ ಸರ್ಕಾರ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಜಿ ಪರಮೇಶ್ವರ್, ವಸತಿ ಸಚಿವ ಜಮೀರ್ ಅಹಮದ್, ಕೆಎಚ್ಪಿ ಅಧ್ಯಕ್ಷ ಶಾಸಕ ಶಿವಲಿಂಗೇಗೌಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವಿಶ್ವದಾದ್ಯಂತ ಇದೀಗ ಎಬೋಲಾ ಆತಂಕ ಎದುರಾಗಿದ್ದು ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಕೇಂದ್ರ ಸರ್ಕಾರದ ಸೂಚನೆಯ ಮೇರೆಗೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಬಿಡುಗಡೆ

0: ಬಿಡುಗಡೆ ಮಾಡಿದೆ. ಎಬೋಲಾ ನಿಯಂತ್ರಣಕ್ಕೆ ಮಾರ್ಗಸೂಚಿ ಜೊತೆಗೆ ಪಾಸಿಟಿವ್ ಕಂಡುಬಂದ ವ್ಯಕ್ತಿಗಳಿಗೆ ಚಿಕಿತ್ಸೆ ನೀಡಲು ಬೆಂಗಳೂರಿನ ರಾಜೀವ್ ಗಾಂಧಿ, ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗಳನ್ನು ಗುರುತು ಮಾಡಲಾಗಿದೆ. ಸಾರ್ವಜನಿಕರು ವದಂತಿಗೆ ಕಿವಿಗೊಡದೆ ಆತಂಕಕ್ಕೆ ಒಳಗಾಗದಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ. ಸರ್ಕಾರ ಎಲ್ಲಾ ರೀತಿಯ ಮುಂಜಾಗ್ರತೆ ವಹಿಸಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಪಾರದರ್ಶಕ ಹಾಗೂ ಭ್ರಷ್ಟಾಚಾರ ರಹಿತ ನೇಮಕಾತಿ ಪ್ರಕ್ರಿಯೆಗೆ ಆದ್ಯತೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ರೋಜ್ಗಾರ್ ಮೇಳದಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ದೇಶದಲ್ಲಿ ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದ್ದಾರೆ. ಇಂದು ನೇಮಕಗೊಂಡ ಅಭ್ಯರ್ಥಿಗಳು ಸಾರ್ವಜನಿಕ ಸೇವೆಯಲ್ಲಿ ನಿಷ್ಠ, ಪ್ರಾಮಾಣಿಕತೆ ಹಾಗೂ ಸಮರ್ಥನಾ ಭಾವದಿಂದ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದ್ದಾರೆ.
1: The coal, how much coal we have as of now, whatever today we require, if that is mined, we have coal enough for 350 years. 350 years. So, hamara naam bhi yaad nahi rahega. Tab tak 350 years, so, itna generation chale jayega, lekin le jayega. Hamare paas itna koila hai, lekin Modi ji aane se pehle electrification nahi hua tha, bahut jyada, bahut badi praman mein, in a very big way, diesel was being used. Today, that is being replaced by almost 99%, I believe, that is being converted into electrification.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವ
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಎಲ್ಲರಿಗೂ ಸಮಾನತೆ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ರಾಜ್ಯ ಸರ್ಕಾರದ ಪ್ರಮುಖ ಕರ್ತವ್ಯವಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರ ನಿವಾಸಕ್ಕೆ ಭೇಟಿ ನೀಡಿದ ಸಚಿವರು ಶಿಕ್ಷಣ ವ್ಯವಸ್ಥೆಯ ಸುಧಾರಣೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿಕ್ಷಣ ಇಲಾಖೆಯಲ್ಲಿ ತಂದಿರುವ ಗಂಭೀರ ಸುಧಾರಣೆಗಳ ಫಲವಾಗಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೂ ಶಿಕ್ಷಣ ಮಟ್ಟ ಸುಧಾರಿಸಿದೆ ಎಂದು ಅವರು ಸಮರ್ಥಿಸಿಕೊಂಡರು. ಮಕ್ಕಳಿಗೆ ಕಲೆ, ನಾಟಕ ಹಾಗೂ ಸಾಹಿತ್ಯದ ಅರಿವು ಮೂಡಿಸುವ ಕುರಿತು ಮತ್ತು ಕೆಪಿಎಸ್ ಶಿಕ್ಷಣದ ಕುರಿತು ದೇವನೂರು ಮಹಾದೇವ ಅವರು ಮಹತ್ವದ ಸಲಹೆಗಳನ್ನು ನೀಡಿದ್ದಾರೆ ಎಂದು ಸಚಿವರು ತಿಳಿಸಿದರು. ಎಲ್ಲರೂ ಕನ್ನಡ ಶಾಲೆಗಳತ್ತ ಮುಖ ಮಾಡಬೇಕು ಎಂಬುದು ಸರ್ಕಾರದ ಆಶಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಆಳಂದ ಮಶಾಕ್ ದರ್ಗಾ ಪ್ರಕರಣದಲ್ಲಿನ ಆರೋಪಿಗಳ ವಿರುದ್ದದ ಪ್ರಕರಣಗಳನ್ನು ಹಿಂಪಡೆಯುವ ಮೂಲಕ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕಾರಣ ಮಾಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯದ ಭದ್ರತೆಗೆ ಅಪಾಯ ತಂದೊಡ್ಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದೇ ವೇಳೆ ಪೆಟ್ರೋಲ್, ಡೀಸೆಲ್ನಿಂದ ಸರ್ಕಾರಕ್ಕೆ ಬರುತ್ತಿರುವ ತೆರಿಗೆಯ ಹಣದಲ್ಲಿ ಪೆಟ್ರೋಲ್ ಬೆಲೆ ಕಡಿತ ಮಾಡುವಂತೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಅನ್ನದಾತರ ಹಿತಾಸಕ್ತಿ ಕಡೆಗಣಿಸಲು ಅವಕಾಶ ನೀಡುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸುತ್ತಿರುವುದರ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯಸಭಾ ಅಭ್ಯರ್ಥಿ ಆಯ್ಕೆ ಕುರಿತಂತೆ ಚರ್ಚೆಯಾಗಿದ್ದು, ದೇವೇಗೌಡರನ್ನು ರಾಜ್ಯಸಭೆಗೆ ಕಳುಹಿಸಲು ಬಿಜೆಪಿ ವಿರೋಧಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ದೇವೇಗೌಡರಿಗೆ ಅವಕಾಶ ನೀಡುವ ನಿರ್ಧಾರ ರಾಷ್ಟೀಯ ನಾಯಕರದ್ದು ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ಜನರ ಒಳಿತಿಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಲಿ ಎಂದು ಆಗ್ರಹಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಮಳೆಯಾಗಿದೆ. ಇಂದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಗದಗ, ಧಾರವಾಡದಲ್ಲೂ ಆಲಿಕಲ್ಲು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿತ್ರದುರ್ಗ, ತುಮಕೂರು, ದಾವಣಗೆರೆಯ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರದಿಂದ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣವಿದ್ದು, ಕೆಲವು ಪ್ರದೇಶಗಳಲ್ಲಿ ರಾತ್ರಿ ವೇಳೆ ಗಾಳಿಯೊಂದಿಗೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಭಾರತೀಯ ವಾಯುಪಡೆಯ ಪ್ರತಿಷ್ಠಿತ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಇದೇ 26ರಂದು ತನ್ನ 30ನೇ ವಾರ್ಷಿಕೋತ್ಸವ ಆಚರಿಸಲಿದೆ. ಭಾರತೀಯ ವಾಯುಪಡೆಯ ರಾಯಭಾರಿಗಳು ಎಂದು ಖ್ಯಾತಿ ಹೊಂದಿರುವ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡ ಬಾನಂಗಳದಲ್ಲಿ ಚಮತ್ಕಾರ ಮೂಡಿಸುವಲ್ಲಿ ಯಶಸ್ವಿಯಾಗಿದೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಎಂದು ಸಮಾಜ ಕಲ್ಯಾಣ ಇಲಾಖೆ ಸಚಿವ

0: ಎಚ್ಸಿ ಮಹಾದೇವಪ್ಪ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಈ ಹಿಂದೆಯೂ ನಡೆಯುತ್ತಿತ್ತು, ಆದರೆ ಬಿಜೆಪಿ ಮಾಡುತ್ತಿರುವ ವಿಧಾನವೇ ಬೇರೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅಲ್ಪಸಂಖ್ಯಾತರ ಮತದಾನದ ಹಕ್ಕನ್ನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಶೇಕಡ 60% ಏರಿಕೆ ಮಾಡಿ ಸರ್ಕಾರ ಅಧಿಸೂಚನೆ. ಬೆಂಗಳೂರಿನ ಸೂರ್ಯನಗರದಲ್ಲಿ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಂಕುಸ್ಥಾಪನೆ. ಎಬೋಲಾ ಆತಂಕ ಹಿನ್ನೆಲೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ರೋಜ್ಗಾರ್ ಮೇಳ, ಹುಬ್ಬಳ್ಳಿಯಲ್ಲಿ 150 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತಗೊಳಿಸುವಂತೆ ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಸಲಹೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಕಿರಾಣಿ ಅಂಗಡಿಗೆ ಫ್ರಿಡ್ಜ್ ಬೇಕಂದ್ರೆ ಮುಂದಿನ ಸಲ ನೋಡೋಣ ಅಂತಿದ್ದೆ, ಈಗ ಹೇಗ್ ತಂದೆ?
2: ಎಲ್ಲ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಪುಣ್ಯ ಕಣೆ.
1: ತಿಂಗಳಿಗೆ 5,000 ರೂಪಾಯಿ ಉಳಿತಾಯ ಆಗ್ತಿದೆ, ಆ ಹಣದಲ್ಲೇ ಫ್ರಿಡ್ಜ್ ತಗೊಂಡೆ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಮ್ಯೂಸಿಕಲಿ ಇಯರ್ಸ್ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ಕೇಳ್ತಾ ಇದ್ದೀರಾ 101.3 ಕನ್ನಡ ಕಾಮನಬಿಲ್ಲು, ಆಕಾಶವಾಣಿ ಎಫ್ಎಂ ರೇನ್ಬೋ. ಸಮಯ 6:55 ಆಗ್ತಾ ಇದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಸಮಯ ಕೂಡ ಆಗ್ತಾ ಇದೆ. ಸನ್ಸೆಟ್ ಸುರಭಿನಲ್ಲಿ ಎಂದಿನಂತೆ ಕನ್ನಡ ಹಾಡುಗಳ ಸಂಗೀತದ ಸವಾರಿಯೊಂದಿಗೆ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಪ್ರಯಾಣ ಸಾಗಲಿದೆ. ಪ್ರಶ್ನೆ ತುಂಬ ಸರಳವಾದಂಥದ್ದು, ಸಿನಿಮಾಗೆ ಸಂಬಂಧಪಟ್ಟಂಥದ್ದು. ಬಹಳಷ್ಟು ಮಂದಿಗೆ ಈ ಆರ್ಟ್ ಸಿನಿಮಾಗಳು ಹೆಚ್ಚು ಪ್ರಿಯವಾಗಿರುತ್ತೆ, ಬಹಳಷ್ಟು ಮಂದಿಗೆ ಕಮರ್ಷಿಯಲ್ ಸಿನಿಮಾ ಕೂಡ ಬಹಳಷ್ಟು ಇಷ್ಟ ಆಗ್ತಿರುತ್ತೆ. ಈಗ ಪ್ರಶ್ನೆ ಏನು ಅಂತಂದರೆ, ನಿಮಗೆ ಈ ರೀತಿಯಾದಂಥ ಒಂದು ತಾಂತ್ರಿಕವಾಗಿ ತುಂಬ ಟೆಕ್ನಿಕಲಿ ಸೌಂಡ್ ಅನ್ನಿಸುವಂಥ ಕಮರ್ಷಿಯಲ್ ಸಿನಿಮಾಗಳು ನೋಡೋದಕ್ಕೆ ಹೆಚ್ಚು ಇಷ್ಟ ಆಗುತ್ತಾ, ಅಥವಾ ಆರ್ಟ್ ಫಿಲಮ್ಗಳು ನಿಮಗೆ ತುಂಬ ಹೆಚ್ಚು ಇಷ್ಟ ಆಗುತ್ತಾ? ಸರಳವಾದಂಥ ಪ್ರಶ್ನೆ, ನಿಮಗೆ ಆರ್ಟ್ ಸಿನಿಮಾ ಹೆಚ್ಚು ಇಷ್ಟ ಆಗುತ್ತಾ ಅಥವಾ ಟೆಕ್ನಿಕಲ್ ಕಮರ್ಷಿಯಲ್ ಸಿನಿಮಾ ಇಷ್ಟ ಆಗುತ್ತಾ? ಬರೆದು ಕಳಿಸಿ 9480901013 ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು. ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಎರಡು ಹಾಡಿನೊಂದಿಗೆ. ಮೊದಲಿಗೆ ನಿಮಗೋಸ್ಕರ ಆರಿಸ್ಕೊಂಡಿರುವಂತಹ ಹಾಡು ವಿಂಡೋ ಸೀಟ್, ಈ ಸಿನಿಮಾದಿಂದ ಅತಿ ಚಂದದ ಅನ್ನೋಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ. ಯೋಗರಾಜ್ ಭಟ್ ಬರೆದಿದ್ದಾರೆ, ಅರ್ಜುನ್ ಜಿನ್ನೆ ಅವರ ಸಂಗೀತವಿದೆ, ವಿಜಯ್ ಪ್ರಕಾಶ್ ರವರ ಕಂಠಸಿರಿ ಈ ಹಾಡಿಗಿದೆ. ಅದರ ನಂತರದಲ್ಲಿ ಸೋನು ನಿಗಮ್ ಅವರು ಹಾಡಿರುವಂಥ ಒಂದು ಹಾಡನ್ನು, ಸೋನು ನಿಗಮ್ ಪಲಕ್ ಮುಚ್ಚಲ್ ಅವರು ಹಾಡಿರುವಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ. ಯೆಲ್ಲೋ ಬೋರ್ಡ್, ಈ ಸಿನಿಮಾದಿಂದ ಪ್ರೀತಿಯೇ ಅನ್ನುವಂಥ ಹಾಡು. ವಿಶ್ವಜಿತ್ ರಾವ್ ಅವರ ಸಾಹಿತ್ಯವಿದೆ, ಅದ್ವಿಕ್ ಅವರ ಸಂಗೀತ ಸಂಯೋಜನೆ ಇದೆ. ನಿಮಗೋಸ್ಕರ ಮೊದಲ ಈ ಎರಡು ಹಾಡುಗಳು ಬರ್ತಾ ಇವೆ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಪ್ರಶ್ನೆ, ನಿಮಗೆ ಆರ್ಟ್ ಸಿನಿಮಾ ಹೆಚ್ಚು ಇಷ್ಟ ಆಗುತ್ತಾ ಅಥವಾ ಕಮರ್ಷಿಯಲ್ ಸಿನಿಮಾಗಳು ಹೆಚ್ಚು ಇಷ್ಟ ಆಗುತ್ತಾ? ಬರೆದು ಕಳಿಸಿ 9480901013 ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು. ಕೇಳ್ತಿದ್ದೀರಿ ಕಾರ್ಯಕ್ರಮ ಸನ್ಸೆಟ್ ಸುರಭಿ, ಇದು 101.3 ಕನ್ನಡ ಕಾಮನಬಿಲ್ಲು.

ಸನ್ಸೆಟ್ ಸುರಭಿನಲ್ಲಿ ನಮ್ಮ ಪ್ರಯಾಣ ಸಾಗ್ತದೆ. ಕೇಳಿದ ಪ್ರಶ್ನೆ ನಿಮ್ಗೆ ಎಲ್ರಿಗೂ, ಆರ್ಟ್ ಸಿನಿಮಾ ಹೆಚ್ಚು ಇಷ್ಟ ಆಗುತ್ತಾ ಅಥವಾ ನಿಮಗೆ ಕಮರ್ಷಿಯಲ್ ಸಿನಿಮಾಗಳು ಹೆಚ್ಚು ಇಷ್ಟ ಆಗುತ್ತಾ ಅಂತ ಹೇಳಿ ಅಂತ. ನಾಗೇಶ್, ದೀಪಾ, ಋತ್ವಿಕ್ ಮತ್ತು ಜಾರ್ವಿಕ್ ಇವರೆಲ್ಲರೂ ಬೇಲೂರು ತಾಲೂಕು ಹಾಸನದಿಂದ ನಮಗೆ ಆರ್ಟ್ ಸಿನಿಮಾ ತುಂಬ ಇಷ್ಟ ಅಂತ ಹೇಳಿ ಹೇಳ್ತಾ ಇದ್ದರೆ, ವಿಜಯ್ ಕುಮಾರ್ ಅವರು ತಿಪ್ಟೂರಿನಿಂದ ಸಂದೇಶವನ್ನು ಕಳಿಸ್ತಾ ಆರ್ಟ್ ಸಿನಿಮಾ ಹೆಚ್ಚಾಗಿ ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗೀತಾ ಕಾವೇರಪ್ಪ ಅವರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ, ಕಲಾತ್ಮಕ ಚಿತ್ರಗಳು ತಮಗೆ ತುಂಬ ಇಷ್ಟ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಅದರದೇ ಆದಂಥ ಒಂದು ಛಾಯೆ ಇದ್ದೇ ಇರುತ್ತೆ. ಅಫ್ಕೋರ್ಸ್ ಬಹಳಷ್ಟು ಮಂದಿಗೆ ಈ ಆರ್ಟ್ ಸಿನಿಮಾಗಳು ಮತ್ತು ಒಂದು ರೀತಿ ಆಫ್ ಬೀಟ್ ಸಿನಿಮಾಗಳು ಹೆಚ್ಚು ಇಷ್ಟ ಆಗ್ತಾ ಇರುತ್ತೆ. ಹಾಗಾಗಿನೇ ಈ ಪ್ರಶ್ನೆ, ನಿಮಗೆ ಯಾವ ರೀತಿಯಾದಂಥ ಸಿನಿಮಾ ಇಷ್ಟ ಆಗುತ್ತೆ, ಕಮರ್ಷಿಯಲ್ ಸಿನಿಮಾ ಇಷ್ಟ ಆಗುತ್ತಾ ಅಥವಾ ಆರ್ಟ್ ಸಿನಿಮಾಗಳು ಇಷ್ಟ ಆಗುತ್ತಾ? ಬರೆದು ಕಳಿಸಿ 9480901013 ಸಂಖ್ಯೆಗೆ. ಸನ್ಸೆಟ್ ಸುರುವಿನಲ್ಲಿ ಮುಂದುವರಿತಾ ನಿಮಗೋಸ್ಕರ ಲವ್ಲಿ ಬಿದ್ದೆ ಅನ್ನೋಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ ಯೂ ಟರ್ನ್ ಟು ಈ ಸಿನಿಮಾದಿಂದ. ಅನನ್ಯ ಭಟ್ ಹಾಡಿದ್ದಾರೆ, ಚಂದ್ರು ಒಬಯ್ಯ ಅವರ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಈ ಹಾಡಿದೆ. ತಂಗಾಳಿ ಆಲಂಗಿಸು ಅನ್ನುವಂಥ ಇನ್ನೊಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ ತುರ್ತು ನಿರ್ಗಮನ ಈ ಸಿನಿಮಾದಿಂದ. ಸಿದ್ಧಾರ್ಥ್ ಬೆಳ್ಮಣ್ಣು ಹಾಡಿದ್ದಾರೆ, ಜಯನ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ, ದಾಸಮೋಡಿ ಅವರ ಸಂಗೀತ ಸಂಯೋಜನೆ ಈ ಹಾಡಿದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು ಸ್ನೇಹಿತರೆ ಕೇಳಿ ಕಾರ್ಯಕ್ರಮ ಸನ್ಸೆಟ್ ಸುರಭಿ. ನಿಮಗೆ ಆರ್ಟ್ ಸಿನಿಮಾ ಹೆಚ್ಚು ಇಷ್ಟ ಆಗುತ್ತಾ ಅಥವಾ ಕಮರ್ಷಿಯಲ್ ಸಿನಿಮಾ ಹೆಚ್ಚು ಇಷ್ಟ ಆಗುತ್ತಾ? ಬರೆದು ಕಳಿಸಿ 9480901013 ಸಂಖ್ಯೆಗೆ. ನಿಮ್ಮ ಕಾರ್ಯಕ್ರಮ ಸನ್ಸೆಟ್ ಸುರಭಿನಲ್ಲಿ ಕೇಳ್ತಾ ಇದ್ದೀರಾ 101.3 ಕನ್ನಡ ಕಾಮನಬಿಲ್ಲು.

0: ಮಹೇಶ ಹೊಸ ಎಲೆಕ್ಟ್ರಿಕ್ ಆಟೋನ ಕಂಗ್ರಾಟ್ಸ್ ಕಣ್ಲ.
1: ನನ್ಗಲ್ಲ ಕಣೋ, ನನ್ ಮನೆಯವಳಿಗೆ ಥ್ಯಾಂಕ್ಸ್ ಹೇಳು, ಅವಳಿಂದನೆ ಈ ಆಟೋ ತಗೊಂಡಿದ್ದು.
2: ಹೌದಣ್ಣ, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಆಗ್ತಿರೋ ಉಳಿತಾಯದ ಹಣನೇ ಈ ಆಟೋ ತರ ಕಾರಣ.
3: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

ಕೇಳ್ತಾ ಇದ್ದೀರಾ 101.3 ಕನ್ನಡ ಕಾಮನಬಿಲ್ಲು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಣ ಮುಂದುವರಿತಾ ಇದೆ. ಸ್ನೇಹಿತರೆ, ಒಂದು ಪ್ರಶ್ನೆ ಕೇಳಿದ್ದೆ ನಿಮ್ಮೆಲ್ಲರಿಗೂ, ಹೆಚ್ಚಾಗಿ ನಿಮಗೆ ಆರ್ಟ್ ಸಿನಿಮಾಗಳು ನೋಡೋಕ್ಕೆ ಇಷ್ಟ ಆಗುತ್ತಾ ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾಗಳನ್ನು ನೋಡೋದಕ್ಕೆ ಇಷ್ಟ ಆಗುತ್ತಾ ಅಂತ ಹೇಳಿ ಅಂತ ಸಂದೇಶಗಳು ಬಂದಿರುವಂಥದ್ದು. ಆಫ್ ಕೋರ್ಸ್ ಮತ್ತೊಮ್ಮೆ ಆರ್ಟ್ ಸಿನಿಮಾ ತುಂಬ ಇಷ್ಟ ಅಂತ ಹೇಳಿ ಕೂಡ ಕಳಿಸಿದ್ದಾರೆ ಸ್ನೇಹಿತರು, ನಂಬರ್ ಎಂಡಿಂಗ್ 883 ಇಲ್ಲಿಂದ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ ಕೂಡ. ಮುಂದುವರಿತಾ ಒಂದೆರಡು ಹಾಡುಗಳು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ನಲ್ಲನಿಗೆ ನಲ್ಲಯ್ಯ ಅನ್ನುವಂಥ ಒಂದು ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಸ್ವಚ್ಛ ಕರ್ನಾಟಕ ಈ ಸಿನಿಮಾದಿಂದ ದೀಪಿಕಾ ಅವರು ಹಾಡಿದ್ದಾರೆ, ದೊಡ್ಡರಂಗೇಗೌಡ ಅವರು ಸಾಹಿತ್ಯವಿದೆ, ರಾಜ್ ಭಾಸ್ಕರ್ ಮತ್ತು ಪ್ರಸಾದ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದರ ನಂತರದಲ್ಲಿ ನಿನ್ನ ನಗುವೆ ಸುಂದರ ಅನ್ನುವಂಥ ಮತ್ತೊಂದು ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಶಾಂತಿಯನ್ನು ಕಳೆದುಕೊಳ್ಳಬೇಡಿ ಅನ್ನುವಂಥ ಸಿನಿಮಾದಿಂದ ಅಭಿಷೇಕ್ ರಂಗನಾಥ್ ಇವರು ಈ ಹಾಡನ್ನು ಹಾಡಿದ್ದಾರೆ. ಮಂಜುನಾಥ್ ಕೆ ಅವರ ಸಾಹಿತ್ಯವಿದೆ, ಅಭಿಷೇಕ್ ಮತ್ತು ಜಾನ್ ಮೊಜಾರ್ಟ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು. ಸನ್ಸೆಟ್ ಸುರಭಿನಲ್ಲಿ ಪ್ರಶ್ನೆ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ನಿಮಗೆ ಹೆಚ್ಚಾಗಿ ಆರ್ಟ್ ಸಿನಿಮಾಗಳು ಇಷ್ಟ ಆಗುತ್ತಾ ಅಥವಾ ಕಮರ್ಷಿಯಲ್ ಸಿನಿಮಾಗಳು ಇಷ್ಟ ಆಗುತ್ತಾ? ಬರೆದು ಕಳಿಸಿ 9480909013 ಸಂಖ್ಯೆಗೆ ನಿಮ್ಮ ಉತ್ತರಗಳನ್ನು. 9480909013 ಮೂರಕ್ಕೆ ನಿಮ್ಮ ಮೆಸೇಜ್ಗಳು ಹರಿದು ಬರಲಿ. ಕೇಳ್ತಿದ್ದೀರಾ ಕಾರ್ಯಕ್ರಮ ಸನ್ಸೆಟ್ ಸುರಭಿ, 101.3 ಕನ್ನಡ ಕಾಮನಬಿಲ್ಲು.

0: ರಂಗಪ್ಪ, ಕೋಟಿಗೆ ಹೊಸ ಹಸು ಕಟ್ತಾ ಇದ್ಯಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು?
1: ಎಲ್ಲಾ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳ ಮಹಿಮೆ ಅಣ್ಣ.
2: ಹೌದಣ್ಣ, ಗೃಹಲಕ್ಷ್ಮಿ ಉಚಿತ ಕರೆಂಟ್ ನಿಂದೆಲ್ಲ ಉಳಿತಾಯ ಆಗಿರೋ ಹಣ ನಮ್ಗೆ ಆಸರೆಯಾಗಿದೆ. ಈಗ ಹೈನುಗಾರಿಕೆಯಿಂದ ದಿನಕ್ಕೆ ಹೆಚ್ಚುವರಿ ಆದಾಯ ಬರ್ತಿದೆ.
3: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಸನ್ಸೆಟ್ ಸುರುಭಿನಲ್ಲಿ ಪ್ರಶ್ನೆ ಕೇಳಿದ್ದೆ, ನಿಮಗೆ ಆರ್ಟ್ ಸಿನಿಮಾ ಹೆಚ್ಚು ಇಷ್ಟ ಆಗುತ್ತಾ ಅಥವಾ ಕಮರ್ಷಿಯಲ್ ಸಿನಿಮಾ ಹೆಚ್ಚು ಇಷ್ಟ ಆಗುತ್ತಾ ಅಂತ ಹೇಳಿ ಟಿ ಎಚ್ ನಾಯಕ್ ಅವರು ಜಮಖಂಡಿಯಿಂದ ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಕೂಡ ಮೆಚ್ಕೊಂಡಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್. ಆರ್ಟ್ ಮೂವಿ ತುಂಬ ಇಷ್ಟ ನನಗೆ ಅಂಥೇಳಿ ಹೇಳ್ತಾಯಿದ್ದಾರೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಯಾವ ರೀತಿಯಾದಂಥ ಸಿನಿಮಾಗಳು ಹೆಚ್ಚು ಇಷ್ಟ ಆಗುತ್ತೆ? ಆರ್ಟ್ ಸಿನಿಮಾಗಳು ಹೆಚ್ಚು ಇಷ್ಟ ಆಗುತ್ತಾ, ಕಲಾತ್ಮಕವಾಗಿರುವಂಥದ್ದು ಅಥವಾ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುವಂಥ ಸಿನಿಮಾಗಳು ಹೆಚ್ಚು ಇಷ್ಟ ಆಗುತ್ತಾ? ಬರೆದು ಕಳಿಸಿ 9480901013 ಸಂಖ್ಯೆಗೆ. ಸನ್ಸೆಟ್ ಸುರುಭಿನಲ್ಲಿ ಮುಂದಿನ ಎರಡು ಹಾಡುಗಳು ನಿಮಗೋಸ್ಕರ. ಆರೋಪಿಸು ನನ್ನ ಅನ್ನುವಂಥ ಒಂದು ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ, ರೆಬೆಲ್ ಹುಡುಗರು ಈ ಸಿನಿಮಾದಿಂದ. ಸಮೀರ್ ಮುಡಿಪು ಈ ಹಾಡನ್ನು ಹಾಡಿದರೆ, ಯೋಗೀಶ್ ಅವರ ಸಾಹಿತ್ಯವಿದೆ, ಸಮೀರ್ ಮುಡಿಪು ಅವರ ಸಂಗೀತ ಸಂಯೋಜನೆ ಇದೆ. ಅದರ ನಂತರದಲ್ಲಿ ಬಾರೆ ಬಾರೆ ರಾಜಕುಮಾರಿ ಅನ್ನೋಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ, ರಾಜಾ ರಾಣಿ ರೋರರ್ ರಾಕೆಟ್ ಈ ಸಿನಿಮಾದಿಂದ. ಸಂಜೀತ್ ಹೆಗಡೆ ಹಾಡಿರುವಂಥ ಈ ಹಾಡಿಗೆ ಚೇತನ್ ಕುಮಾರ್ ಅವರ ಸಾಹಿತ್ಯವಿದೆ, ಪ್ರಭು ಎಸ್ ಆರ್ ಅವರ ಸಂಗೀತ ಸಂಯೋಜನೆ ಇದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು ಸ್ನೇಹಿತರೆ ಕೇಳಿ ಕಾರ್ಯಕ್ರಮ ಸನ್ಸೆಟ್ ಸುರುಭಿ.

0: ರಮೇಶ, ಸಿಟಿ ಕೆಲ್ಸಕ್ ಹೋಗ್ತೀನಿ ಅಂತಿದ್ದೆ, ಇನ್ನೂ ಇಲ್ಲೇ ಕಂಪ್ಯೂಟರ್ ಇಟ್ಕೊಂಡು ಕೂತಿದ್ದೀಯ?
1: ಹೌದು ತಾತ, ಅಮ್ಮ ಗೃಹಲಕ್ಷ್ಮಿ ದುಡ್ಡು ಉಳಿಸಿದ್ಲು, ನಾನು ಯುವ ನಿಧಿಯಿಂದ ಕಂಪ್ಯೂಟರ್ ಟ್ರೈನಿಂಗ್ ತಗೊಂಡೆ, ಈಗ ಇಲ್ಲೇ ಡಿಜಿಟಲ್ ಸೇವಾ ಕೇಂದ್ರ ಶುರು ಮಾಡಿದ್ದೀನಿ.
0: ಶಭಾಷ್ ಮಗನೇ,
2: ನುಡಿದಂತೆ ನಡೆದ 3 ವರ್ಷ, ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಸಮಯ ಆಗ್ತದೆ ಸ್ನೇಹಿತರೆ, 7:32 ಹಾಗೆ ಸಮಯ ಆಗ್ತದೆ ಕಾರ್ಯಕ್ರಮನ ಮುಕ್ತಾಯ ಮಾಡೋದಕ್ಕೆ ಕೂಡ. ಪ್ರಸಾರವಾದಂತಹ ಹಾಡುಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೀನಿ, ಹಾಗೆ ಪ್ರಶ್ನೆ ಕೂಡ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಳ್ತಾ ಇದ್ದೀನಿ. 7:35ಕ್ಕೆ ನೀವು ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಿದ್ದೀರಿ. 7:45ದಿಂದ 8 ತನಕ ವಾರದ ವಾರ್ತಾ ಚಿತ್ರ ಅದನ್ನು ಕೂಡ ನೀವು ಕೇಳಲಿದ್ದೀರಿ. ಅದರ ನಂತರ 8 ಒಲವಿನ ಆಲಾಪ ವಿಶೇಷ ಕಾರ್ಯಕ್ರಮ ನಿಮಗೋಸ್ಕರ ಮೂಡಿ ಬರಲಿದೆ 8:45ಕ್ಕೆ. ಹಾಗೆ 9 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ವಾರ್ತಾ ಸಂಚಿಕೆಗಳು, ಮತ್ತು ನನ್ನ ನಿಮ್ಮ ಭೇಟಿ 9:15ಕ್ಕೆ ಸುಕೂನ್ ಕೆ ಪಲ್ ಹಿಂದಿ ಹಾಡುಗಳ ಸಂಗೀತದ ಸವಾರಿನಲ್ಲಿ. ಕೇಳ್ತಾ ಇರಿ 101.3 ಕನ್ನಡ ಕಾಮನವಿಲ್ಲು. ಇದು ನಿಮ್ಮ ರಿಯಲ್ ರೇಡಿಯೋ, ಮ್ಯೂಸಿಕಲಿ ಯೋರ್ಸ್.
1: ಓ ಗೆಳೆಯ, ಜೀವ

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ವಿಬಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ: ವಿಬಿಜಿ ರಾಮ್ಜಿ ಕಾಯ್ದೆ 2025 ಕುರಿತಂತೆ ವ್ಯಾಪಕ ಸಾರ್ವಜನಿಕ ಸಮಾಲೋಚನೆಗಾಗಿ ಕೇಂದ್ರ ಸರ್ಕಾರ ಕರಡು ನಿಯಮಗಳನ್ನು ಪ್ರಕಟಿಸಿದೆ. ಕರಡು ನಿಯಮಗಳ ಕುರಿತು ಆಕ್ಷೇಪಣೆಗಳು ಅಥವಾ ಸಲಹೆಗಳನ್ನು ಯಾವುದೇ ವ್ಯಕ್ತಿ ಅಥವಾ ಭಾಗಿದಾರರು ಇಲ್ಲವೇ ಸಂಸ್ಥೆಗಳು ಮುಂದಿನ ತಿಂಗಳ 21ರೊಳಗೆ ಸಲ್ಲಿಸಬಹುದಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ತಿಳಿಸಿದೆ. 20 ವರ್ಷ ಹಳೆಯದಾದ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತರಿ ಕಾಯ್ದೆ ಮನ್ರೇಗಾ 2005 ಬದಲಿಗೆ ವಿಕಸಿತ ಭಾರತ ಜಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಹೊಸ ಕಾಯ್ದೆಯು ಹಣಕಾಸು ವರ್ಷದಲ್ಲಿ ಶಾಸನಬದ್ಧ ಉದ್ಯೋಗ ಖಾತರಿಯನ್ನು 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಕರಡು ನಿಯಮಗಳನ್ನು ಸೆಕ್ಷನ್ 33 ಮತ್ತು ಕಾಯ್ದೆಯ ಇತರ ಸಂಬಂಧಿತ ನಿಬಂಧನೆಗಳಿಗೆ ಅನುಗುಣವಾಗಿ ರೂಪಿಸಲಾಗಿದೆ. ಪರಿವರ್ತನಾ ನಿಬಂಧನೆಗಳ ನಿಯಮಗಳು, ರಾಷ್ಟೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ನಿಯಮಗಳು, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್ ನಿಯಮಗಳು, ಆಡಳಿತಾತ್ಮಕ ವೆಚ್ಚ ನಿಯಮಗಳು, ಕುಂದುಕೊರತೆ ಪರಿಹಾರ ನಿಯಮಗಳು ಸೇರಿದಂತೆ ಕರಡು ನಿಯಮಗಳನ್ನು ಸಮಾಲೋಚನೆಗಾಗಿ ಸಾರ್ವಜನಿಕ ವಲಯದಲ್ಲಿ ಇರಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬರುವ ಜುಲೈ 1ರಿಂದ ಅನುಷ್ಠಾನಗೊಳ್ಳಲು ವಿಬಿಜಿ ರಾಮ್ಜಿ ಕಾಯ್ದೆ 2025ಕ್ಕೆ ಈ ತಿಂಗಳ 11ರಂದು ಅಧಿಸೂಚನೆ ಹೊರಡಿಸಲಾಗಿದೆ. ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವದಲ್ಲಿ ನಿರಂತರ ಪ್ರಗತಿ ಹಾಗೂ ಪ್ರಾದೇಶಿಕ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರುಬಿಯೋ ದೆಹಲಿಯಲ್ಲಿಂದು ಚರ್ಚಿಸಿದರು. ವಿದೇಶಾಂಗ ಸಚಿವ ಡಾ ಜೈಶಂಕರ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಾಗತಿಕ ಒಳಿತಿಗಾಗಿ ಭಾರತ ಮತ್ತು ಅಮೆರಿಕ ನಿಕಟವಾಗಿ ಕಾರ್ಯವನ್ನು ಮುಂದುವರಿಸಲಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಮಾಡಿದ್ದಾರೆ. ರಕ್ಷಣಾ ಕಾರ್ಯತಂತ್ರದ ತಂತ್ರಜ್ಞಾನಗಳು, ವ್ಯಾಪಾರ ಮತ್ತು ಹೂಡಿಕೆ, ಇಂಧನ ಭದ್ರತೆ, ಸಂಪರ್ಕ, ಶಿಕ್ಷಣ ಸೇರಿದಂತೆ ವ್ಯಾಪಕ ಶ್ರೇಣಿಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದಲ್ಲಿನ ನಿರಂತರ ಪ್ರಗತಿಯ ಕುರಿತು ರುಬಿಯೋ ಪ್ರಧಾನಿ ಅವರಿಗೆ ವಿವರಿಸಿದ್ದಾರೆ ಎಂದು ಪ್ರಧಾನಮಂತ್ರಿ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಪಶ್ಚಿಮ ಏಷ್ಯಾದ ಪರಿಸ್ಥಿತಿ ಸೇರಿದಂತೆ ವಿವಿಧ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ರುಬಿಯೋ ಅವರು ಅಮೆರಿಕದ ದೃಷ್ಟಿಕೋನವನ್ನು ಮಾತುಕತೆಯ ವೇಳೆ ಪ್ರಸ್ತಾಪಿಸಿದ್ದಾರೆ. ಶಾಂತಿ ಪ್ರಯತ್ನಗಳಿಗೆ ಭಾರತದ ಸ್ಥಿರ ಬೆಂಬಲವನ್ನು ಪ್ರಧಾನಿ ಅವರು ಇದೇ ವೇಳೆ ಪುನರುಚ್ಚರಿಸಿದ್ದಾರೆ. ಅಲ್ಲದೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯ ಮೂಲಕ ಸಂಘರ್ಷಗಳ ಶಾಂತಿಯುತ ಪರಿಹಾರಕ್ಕೆ ಕರೆ ನೀಡಿದ್ದಾರೆ. ಇದೇ 26ರಂದು ನಡೆಯಲಿರುವ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಕಾರ್ಯದರ್ಶಿ ರುಬಿಯೋ ಭಾರತಕ್ಕೆ 4 ದಿನಗಳ ಭೇಟಿಯಲ್ಲಿದ್ದಾರೆ. ರುಬಿಯೋ ಅವರು ನಾಳೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಈ ಭೇಟಿ ಭಾರತ ಅಮೆರಿಕ ನಡುವಿನ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವಕ್ಕೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ. ಸರ್ಕಾರಿ ಉದ್ಯೋಗಗಳು ಕೇವಲ ಜೀವನೋಪಾಯವಾಗಿರದೆ ನಾಗರಿಕರ ಜೀವನವನ್ನು ಸುಧಾರಿಸಲು ಮತ್ತು ಸರಳಗೊಳಿಸಲು ಇರುವ ಪ್ರಮುಖ ಮಾಧ್ಯಮ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದೇಶಾದ್ಯಂತ ನಡೆದ 19ನೇ ಉದ್ಯೋಗ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ಪ್ರಗತಿ ಪಥದ ಭಾಗವಾಗಲು ಇಂದು ಇಡೀ ಜಗತ್ತೇ ಅತ್ಯಂತ ಉತ್ಸುಕವಾಗಿದೆ. ದೇಶದ ಯುವಜನತೆಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗಾವಕಾಶಗಳು ಮತ್ತು ಹೊಸ ಅನುಭವಗಳನ್ನು ಒದಗಿಸುವ ಉದ್ದೇಶದಿಂದ ಭಾರತ ವಿವಿಧ ರಾಷ್ಟಗಳೊಂದಿಗೆ ಮಹತ್ವದ ಪಾಲುದಾರಿಕೆ ಹೊಂದುತ್ತಿದೆ. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ

0: ಭಾರತ ಅತ್ಯಂತ ವಿಶ್ವಾಸಾರ್ಹ ಪೂರೈಕೆ ಸರಪಳಿಯಾಗಿ ಹೊರಹೊಮ್ಮುತ್ತಿದೆ ಎಂದರು. 2047ರ ವೇಳೆಗೆ ದೇಶವನ್ನು ವಿಕಸಿತ ಭಾರತವನ್ನಾಗಿಸುವ ದೃಢ ಸಂಕಲ್ಪದೊಂದಿಗೆ ಪ್ರತಿಯೊಬ್ಬ ಭಾರತೀಯನೂ ಶ್ರಮಿಸುತ್ತಿದ್ದು, ಈ ಗುರಿ ತಲುಪಲು ರಕ್ಷಣೆ, ಮೂಲಸೌಕರ್ಯ ಸೇರಿದಂತೆ ಹಲವು ಪ್ರಮುಖ ಕ್ಷೇತ್ರಗಳಲ್ಲಿ ಭಾರಿ ಹೂಡಿಕೆ ಮಾಡಲಾಗುತ್ತಿದೆ. ಈ ಎಲ್ಲಾ ಸುಧಾರಣೆಗಳಿಂದಾಗಿ ಯುವ ಜನತೆಗೆ ಅಭೂತಪೂರ್ವ ಸಂಖ್ಯೆಯಲ್ಲಿ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತಿವೆ ಎಂದು ತಿಳಿಸಿದರು. ಇಂದು ದೇಶದ 47 ಆಯ್ದ ಪ್ರಮುಖ ಸ್ಥಳಗಳಲ್ಲಿ ನಡೆದ 19ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ 51,000ಕ್ಕೂ ಹೆಚ್ಚು ಯುವಕ ಯುವತಿಯರಿಗೆ ನೇಮಕಾತಿ ಪತ್ರಗಳನ್ನು ವಿತರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಸರ್ಕಾರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಗೆ ಒತ್ತು ನೀಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿಂದು 19ನೇ ರೋಜ್ಗಾರ್ ಮೇಳ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2047ರ ವೇಳೆಗೆ ಅಭಿವೃದ್ದಿ ಹೊಂದಿದ ರಾಷ್ಟವಾಗುವತ್ತ ಸಾಗುವ ಪಯಣದಲ್ಲಿ ಸೇವೆಗೆ ಹೊಸದಾಗಿ ಆಯ್ಕೆಯಾಗುವವರು ಮಹತ್ವದ ಕೊಡುಗೆ ನೀಡಲಿದ್ದಾರೆ. ಉದ್ಯೋಗ ಮೇಳವು ಅಭ್ಯರ್ಥಿಗಳು ತಮ್ಮ ಜೀವನ ಗುರಿಯನ್ನು ಪ್ರತಿಬಿಂಬಿಸಲು ಒಂದು ಅವಕಾಶವಾಗಿದೆ ಎಂದು ಹೇಳಿದರು. ಹೊಸದಾಗಿ ಸೇವೆಗೆ ಸೇರ್ಪಡೆಯಾಗುವವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ತಮ್ಮ ಮನಸ್ಥಿತಿಯನ್ನು ಸಮರ್ಪಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: 2047ರ ವೇಳೆಗೆ ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳು ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಚೆನ್ನೈನ ಐಸಿಎಫ್ನಲ್ಲಿ ನಡೆದ ರೋಜ್ಗಾರ್ ಮೇಳವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶವು ಮೂಲಸೌಕರ್ಯ, ಡಿಜಿಟಲೀಕರಣ, ಉದ್ಯೋಗಾವಕಾಶಗಳು ಮತ್ತು ಉದ್ಯಮ ಸ್ನೇಹಿ ವಾತಾವರಣ ಸೃಷ್ಟಿಯಲ್ಲಿ ತ್ವರಿತ ಬೆಳವಣಿಗೆ ಕಾಣುತ್ತಿದೆ. ಪ್ರಧಾನಿಯವರು ನೀಡಿದ ಭರವಸೆಯಂತೆ ಕೇಂದ್ರ ಸರ್ಕಾರ ಈವರೆಗೆ 12,00,000 ಉದ್ಯೋಗಗಳನ್ನು ಒದಗಿಸಿದೆ ಎಂದು ಅವರು ತಿಳಿಸಿದರು. ಸರ್ಕಾರದ ಯಶಸ್ಸು ಸುಧಾರಣೆ ಕಾರ್ಯಕ್ಷಮತೆಯಿಂದ ಕೂಡಿರುತ್ತದೆ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ನಾಗರಿಕರು ತಿಳುವಳಿಕೆ ಹೊಂದಿರಬೇಕು. ಹೊಸದಾಗಿ ನೇಮಕಗೊಳ್ಳುವವರ ಯಶಸ್ವಿ ವೃತ್ತಿ ಜೀವನಕ್ಕಾಗಿ ಕರ್ಮಯೋಗಿ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ರಾಷ್ಟ ನಿರ್ಮಾಣದಲ್ಲಿನ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬಾರದು ಎಂದು ಸಚಿವರು ಕರೆ ನೀಡಿದರು. ಪಿಎಂ ಕಿಸಾನ್ ಯೋಜನೆಯಡಿ 11 ಕೋಟಿ ರೈತರು ಪ್ರಯೋಜನ ಪಡೆಯುತ್ತಿದ್ದಾರೆ. ಪೆರಂಬೂರಿನಲ್ಲಿ ನಿರ್ಮಿಸಲಾದ ರೈಲು ಬೋಗಿಗಳನ್ನು ವಿದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಪಾರದರ್ಶಕತೆ ಮತ್ತು ಗುಣಮಟ್ಟದ ಉತ್ಪಾದನೆಗೆ ಸರ್ಕಾರ ಆದ್ಯತೆ ನೀಡಿದೆ. ಮುಂಬೈ ಅಹಮದಾಬಾದ್ ಕಾರಿಡಾರ್ ಮತ್ತು ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನು ಸಂಪರ್ಕಿಸುವ ಭವಿಷ್ಯದ ಕಾರಿಡಾರ್ಗಳಲ್ಲಿ ಬುಲೆಟ್ ರೈಲು ಸೇವೆಗಳನ್ನು ಪರಿಚಯಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತ ಸದೃಢ ಆರ್ಥಿಕ ಮೂಲಾಧಾರಗಳು ಮತ್ತು ರಫ್ತು ಬೆಳವಣಿಗೆಯನ್ನು ಕಾಣುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಏಪ್ರಿಲ್ನಲ್ಲಿ ದಾಖಲಾಗಿರುವ ರಫ್ತು ಬೆಳವಣಿಗೆ ಅಭಿವೃದ್ದಿ ವೇಗವು ಮೇ ತಿಂಗಳವರೆಗೂ ಮುಂದುವರೆದಿದ್ದು, ಇದು ಜಾಗತಿಕ ಪ್ರತಿಕೂಲ ಪರಿಸ್ಥಿತಿಗಳ ನಡುವೆಯೂ ಭಾರತೀಯ ಆರ್ಥಿಕತೆಯ ಸ್ಥಿತಿಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ. ಸ್ವಾವಲಂಬನೆ ಮತ್ತು ಜಗತ್ತಿನೊಂದಿಗೆ ಸಮಾನವಾಗಿ ತೊಡಗಿಸಿಕೊಳ್ಳುವತ್ತ ಸಾಗುತ್ತಿರುವ ಭಾರತದ ಪಯಣವು 9 ದೇಶಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದಗಳು ಮತ್ತು ಪ್ರಧಾನಿಯವರ 5 ರಾಷ್ಟಗಳಿಗೆ ಯಶಸ್ವಿ ಭೇಟಿಯಲ್ಲಿ ಪ್ರತಿಫಲಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಭವ್ಯ ಯೋಜನೆಯ ಮೂಲಕ ಸರ್ಕಾರ ಮತ್ತೊಂದು ಉದ್ಯಮ ಸ್ನೇಹಿ ಉಪಕ್ರಮವನ್ನು ಆರಂಭಿಸುತ್ತಿದ್ದು, ಇದರಡಿ ದೇಶಾದ್ಯಂತ 100 ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಾಗುವುದು ಎಂದರು. 33,600 ಕೋಟಿ ರೂಪಾಯಿಗೂ ಅಧಿಕ ಅನುದಾನದ ಭಾರತ ಔದ್ಯೋಗಿಕ ವಿಕಾಸ ಯೋಜನೆಯು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೈಗಾರಿಕಾ ಪಾರ್ಕ್ಗಳನ್ನು ಸ್ಥಾಪಿಸಲಿದೆ ಎಂದು ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ ಜುಲೈನಿಂದ ಆಯುಷ್ಮಾನ್ ಭಾರತ್ ಯೋಜನೆ ಆರಂಭವಾಗಲಿದೆ. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರೊಂದಿಗೆ ಇಂದು ವರ್ಚುವಲ್ ಸಭೆ ನಡೆಸಿದ ನಂತರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಕೋಲ್ಕತ್ತಾದಲ್ಲಿ ಈ ವಿಷಯ ಪ್ರಕಟಿಸಿದ್ದಾರೆ. ರಾಜ್ಯ ಆರೋಗ್ಯ ಯೋಜನೆಯಾದ ಸ್ವಾಸ್ಥ್ಯ ಸತಿ ಫಲಾನುಭವಿಗಳನ್ನು ಆಯುಷ್ಮಾನ್ ಭಾರತ್ ಯೋಜನೆಗೆ ಸೇರಿಸಲಾಗುವುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಕ್ಕೆ ಸಂಬಂಧಿಸಿದ ತಿಳುವಳಿಕೆ ಒಪ್ಪಂದಕ್ಕೆ ಜೂನ್ನಲ್ಲಿ ದೆಹಲಿಯಲ್ಲಿ ಸಹಿ ಹಾಕಲಾಗುವುದು. ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ

0: ಜನೌಷಧಿ ಕೇಂದ್ರಗಳನ್ನು ಈಗಿರುವ 117ರಿಂದ 469ಕ್ಕೆ ಹೆಚ್ಚಿಸುವ ಕುರಿತು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಲಾಗಿದೆ ಎಂದು ಸುವೇಂದು ಅಧಿಕಾರಿ ತಿಳಿಸಿದ್ದಾರೆ. ಭಾರತೀಯ ವಾರ್ತಾ ಸೇವೆಯ ನಿವೃತ್ತ ಅಧಿಕಾರಿ ತ್ರಿಲೋಕಿನಾಥ್ ದೆಹಲಿಯಲ್ಲಿಂದು ನಿಧನರಾಗಿದ್ದಾರೆ. ಅವರಿಗೆ 79 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಆಕಾಶವಾಣಿಯಲ್ಲಿ ಸುದ್ದಿ ಸಂಪಾದಕರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತ್ರಿಲೋಕಿನಾಥ್ ಅವರು ಇದಕ್ಕೂ ಮೊದಲು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಲಕ್ನೋದ ಏಕನಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಜಿ ರಾಮ್ಜಿ ಕಾಯ್ದೆ 2025 ಕುರಿತು ಸಾರ್ವಜನಿಕ ಸಮಾಲೋಚನೆಗೆ ಕೇಂದ್ರ ಸರ್ಕಾರದಿಂದ ಕರಡು ನಿಯಮಗಳ ಪ್ರಕಟ. ಜಾಗತಿಕ ಒಳಿತಿಗೆ ಭಾರತ ಅಮೆರಿಕ ನಡುವೆ ನಿಕಟ ಕಾರ್ಯ ಮುಂದುವರಿಕೆ, ಪ್ರಧಾನಿ ನರೇಂದ್ರ ಮೋದಿ. 2047 ವೇಳೆಗೆ ವಿಕಸಿತ ಭಾರತ ದೃಷ್ಟಿಕೋನ ಸಾಕಾರಕ್ಕೆ ಸರ್ಕಾರ ಬದ್ಧ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಐಪಿಎಲ್ ಟಿ20 ಕ್ರಿಕೆಟ್, ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆಗೆ ಏರೋಸ್ಪೇಸ್ ಕಂಪನಿ ಒಲವು, ಸಚಿವ ಎಂಬಿ ಪಾಟೀಲ್. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮೇಕೆದಾಟು ಯೋಜನೆಗೆ ಹೊಸ ಡಿಪಿಆರ್, ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಬಳಿಕ ಭೂಮಿ ಪೂಜೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವೈಮಾಂತರಿಕ್ಷ ಮತ್ತು ರಕ್ಷಣಾ ವಲಯದಲ್ಲಿ ಹೆಸರುವಾಸಿಯಾಗಿರುವಂತಹ ಬೆಂಗಳೂರು ವಲಯದ ಏರೋಸ್ಪೇಸ್ ಕಂಪನಿ ರಾಜ್ಯದಲ್ಲಿ 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲು ಆಸಕ್ತಿ ತೋರಿದೆ ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 200 ಎಕರೆ ಪ್ರದೇಶದಲ್ಲಿ ವೈಮಾಂತರಿಕ್ಷ, ರಕ್ಷಣಾ, ಸೆಮಿಕಂಡಕ್ಟರ್ ಹಾಗೂ ಕೃತಕ ಬುದ್ದಿಮತ್ತೆ, ನಾವೀನ್ಯತೆ ಕ್ಷೇತ್ರದಲ್ಲಿ ಉತ್ಪಾದನೆ, ಪರೀಕ್ಷೆ ಮತ್ತು ನಿರ್ವಹಣೆಯ ಸಮಗ್ರ ಕೇಂದ್ರ ಸ್ಥಾಪಿಸುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಕಂಪನಿಯು ಹಂತ ಹಂತವಾಗಿ ಒಟ್ಟು 6,000 ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡಲಿದ್ದು, ಇದರಲ್ಲಿ ರಾಜ್ಯದಲ್ಲಿ ಪ್ರತ್ಯೇಕವಾಗಿ 20,000 ಹಾಗೂ ಪರೋಕ್ಷವಾಗಿ 54,000 ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕ್ಷಿಪಣಿ ತಯಾರಿಕೆಗೆ ಪೂರಕ ಸೌಲಭ್ಯಗಳು, ರೆಡಾರ್ ಮತ್ತು ಸಂವೇದಕ ತಂತ್ರಜ್ಞಾನ, ಯುದ್ದ ವಿಮಾನಗಳ ದುರಸ್ತಿ ಮತ್ತು ನಿರ್ವಹಣಾ ಸೌಲಭ್ಯಗಳು ಸೇರಿದಂತೆ ವೈಮಾಂತರಿಕ್ಷ ಹಾಗೂ ರಕ್ಷಣಾ ವಲಯದ ಮೂಲಸೌಕರ್ಯ ಅಭಿವೃದ್ಧಿಗೆ ಕಂಪನಿ ವಿಶೇಷ ಆದ್ಯತೆ ನೀಡಲಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಹಸಿರು ಹೊದಿಕೆ ಹೆಚ್ಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ರಾಜ್ಯ ಅರಣ್ಯ ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಕಲಬುರಗಿಯ ಚಿತಾಪುರ ಕ್ಷೇತ್ರದ ಕಳಗಿ ತಾಲೂಕಿನ ಮೂಡಬೋಲ್ ಗ್ರಾಮದ ಬಳಿ ನೂತನವಾಗಿ ನಿರ್ಮಿಸಲಾದಂತಹ ಮೃಗಾಲಯ ಉದ್ಘಾಟಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪರಿಸರ ಸಂರಕ್ಷಣೆ ಬಗ್ಗೆ ಹೆಚ್ಚಿನ ಜಾಗೃತಿ ಮೂಡಿಸುವ ಅಗತ್ಯತೆಯನ್ನು ಪ್ರತಿಪಾದಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಪ್ರಸ್ತುತ ಅರಣ್ಯ ಮತ್ತು ಮರಗಳ ಕೊರತೆ ತೀವ್ರವಾಗಿದ್ದು ಹವಾಮಾನ ವೈಪರೀತ್ಯಕ್ಕೆ ಕಾರಣವಾಗಿದೆ. ಹಸಿರು ಹೊದಿಕೆಯ ಕೊರತೆಯಿಂದ ಹವಾಮಾನ ಅಸಮತೋಲನ ಉಂಟಾಗುತ್ತದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಲಬುರಗಿಯ 42.33 ಎಕರೆಯ ಪ್ರದೇಶದಲ್ಲಿ 44 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಮೃಗಾಲಯ ನಿರ್ಮಿಸಲಾಗಿದೆ. 56 ವಿವಿಧ ಜಾತಿಯ ಪ್ರಾಣಿಗಳನ್ನು ತರಲು ನಿರ್ಧರಿಸಲಾಗಿದ್ದು, ಬನ್ನೇರುಘಟ್ಟ ರಾಷ್ಟೀಯ ಉದ್ಯಾನವನದಿಂದ 2 ಹುಲಿಗಳನ್ನು ಈಗಾಗಲೇ ಸ್ಥಳಾಂತರಿಸಲಾಗಿದೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು, ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿಯೇ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ತಮಿಳುನಾಡಿಗೆ ಯಾವುದೇ ತರಹದ ಹಕ್ಕಿಲ್ಲ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟಿಗೆ ಡಿಪಿಆರ್ ಸಿದ್ದ ಮಾಡಲಾಗುತ್ತಿದೆ, ಆ ಜಾಗವನ್ನು ಗುರುತು ಮಾಡಿ ಬದಲಿ ಜಾಗವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಅನುಮತಿ ನೀಡಿದ ಮೇಲೆ ಭೂಮಿ ಪೂಜೆ ನೆರವೇರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಾಮರಾಜನಗರ ಐತಿಹಾಸಿಕ ಜಿಲ್ಲೆಯಾಗಿದ್ದು ಧಾರ್ಮಿಕ ಪ್ರದೇಶದ ಪುಣ್ಯ ಭೂಮಿ ಎಂದು ಬಣ್ಣಿಸಿದ್ದಾರೆ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವಂತಹ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು ಈಡೇರಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ.
2: ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೇವೆ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸುತ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನ ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ.
1: ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಣಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟ್ರಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಕೆನಡಾ ದೇಶದ ಹೈ ಕಮಿಷನರ್ ಕ್ರೀ ಸ್ಕೂಟರ್ ನೇತೃತ್ವದ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತಂತೆ ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರೀ ಸ್ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ರಾಷ್ಟೀಯ ಮತ್ತು ರಾಜ್ಯದ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಬಳ್ಳಾರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಜುಲೈ 11ರಂದು ಜಿಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ತಮ್ಮ ವ್ಯಾಜ್ಯಪೂರ್ವ ರಾಜಿಯಾಗಬಹುದಾದಂತಹ ಅಪರಾಧಗಳ ಪ್ರಕರಣಗಳು, ಚೆಕ್ ಪ್ರಕರಣ, ಬ್ಯಾಂಕ್ ಪ್ರಕರಣ, ಮೋಟಾರು ವಾಹನ ಅಪಘಾತ ಪರಿಹಾರ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕೌಟುಂಬಿಕ ಪ್ರಕರಣಗಳು, ಸಿವಿಲ್ ಪ್ರಕರಣ ಹಾಗೂ ಇತರೆ ರಾಜಿಯಾಗಬಹುದಾದಂತಹ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಪರಿಹಾರ ಪಡೆದುಕೊಳ್ಳುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶೆ ಕೆಜಿ ಶಾಂತಿ ಮನವಿ ಮಾಡಿದ್ದಾರೆ. ಪರಿಹಾರ ಅರಣ್ಯೀಕರಣ ನಿಧಿಯಡಿ ಅರಣ್ಯ ಭೂಮಿ ರಕ್ಷಣೆಗೆ ಹಣ ಒದಗಿಸಲು ಅವಕಾಶವಿದ್ದು ನಗರ ಮತ್ತು ಪಟ್ಟಣದ ಸಮೀಪ ಇರುವ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಅರಣ್ಯ ಭೂಮಿ ಒತ್ತುವರಿ ಆಗದಂತೆ ಬೇಲಿ ಹಾಕಲು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಅರಣ್ಯ ಪ್ರದೇಶದಲ್ಲಿ ಒತ್ತುವರಿಯಾಗಿರುವಂತಹ ಭೂಮಿ ಗುರುತಿಸಿ ಬೇಲಿ ಹಾಕಬೇಕು, ಸ್ಥಳೀಯ ಪ್ರಭೇದದ ಸಸಿಗಳನ್ನು ನೆಟ್ಟು ನೆಡುತೋಪು ಅಭಿವೃದ್ಧಿಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಈ ಹಿಂದೆ ರಾಜರ ಆಳ್ವಿಕೆಯ ಕಾಲದಲ್ಲಿ ಮತ್ತು ಸರ್ಕಾರದಿಂದ ಅರಣ್ಯ ಎಂದು ಗೆಜೆಟ್ ಅಧಿಸೂಚನೆ ಆಗಿದ್ದರೂ ಇನ್ನೂ ಕೆಲವು ಕಡೆ ಅರಣ್ಯ ಎಂದು ಇಂಡೀಕರಣ ಆಗಿಲ್ಲ. ಹೀಗಾಗಿ ಆರ್ಟಿಸಿಯಲ್ಲಿ ಅರಣ್ಯ ಎಂದು ದಾಖಲಾದ ಕಾರಣ ಅಕ್ರಮ ಮಂಜೂರಾತಿ ಒತ್ತುವರಿ ಆಗುತ್ತಿದೆ. ಕೂಡಲೇ ಇಂಡೀಕರಣಕ್ಕೆ ಕ್ರಮ ವಹಿಸುವಂತೆ ಸಚಿವರು ಸೂಚಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ನಾಡಿನತ್ತ ಚಿರತೆಗಳು ಆಗಮಿಸುತ್ತಿದ್ದು ಅವುಗಳನ್ನು ಹಿಡಿದು ಕಾಡಿಗೆ ಮರಳಿಸಲು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ಸ್ಥಳಾಂತರಿಸಲು ಕೂಡಲೇ ಚಿರತೆ ಕಾರ್ಯಪಡೆ ಆರಂಭಿಸುವಂತೆ ತಿಳಿಸಿದ್ದಾರೆ. ರಾಜ್ಯದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ಶಿವಮೊಗ್ಗದ ಸಕ್ಕರೆಬೈಲು ಆನೆಬಿಡಾರಕ್ಕೆ ಪ್ರವಾಸಿಗರ ಪ್ರವೇಶ ನಿಷೇಧಿಸಲಾಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಕೊಡಗಿನ ದುಬಾರೆ ಆನೆಬಿಡಾರದಲ್ಲಿ ಸಾಕಾನೆಗಳ ಕಾದಾಟದ ಸಂದರ್ಭದಲ್ಲಿ ಪ್ರವಾಸಿ ಮಹಿಳೆ ಹಾಗೂ ಆನೆ ಮೃತಪಟ್ಟಿತ್ತು. ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಅರಣ್ಯ ಸಚಿವರು ಆನೆ ಬಿಡಾರಗಳಲ್ಲಿ ಕಟ್ಟುನಿಟ್ಟಿನ ಎಸ್ಒಪಿ ಜಾರಿಗೆ ತರುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಕ್ಕರೆಬೈಲು ಆನೆ ಬಿಡಾರವನ್ನು ಮುಂದಿನ ಆದೇಶದವರೆಗೆ ಸ್ಥಗಿತಗೊಳಿಸಿ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ಜಲಾಶಯ ವ್ಯಾಪ್ತಿಯ 6 ಗ್ರಾಮಗಳ ಕೃಷಿ ಭೂಮಿಗೆ ಸಮತೋಲನ ನೀರು ಪೂರೈಸುವ ಎಂಕ್ಯಾಡ್ ಯೋಜನೆ ಹಂತ 1ಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಭಾರತ ಸರ್ಕಾರದ ಜಲಶಕ್ತಿ ಸಚಿವಾಲಯದ ಹಿರಿಯ ಜಂಟಿ ಆಯುಕ್ತರಾದಂತಹ ಜಿಕೆ ಅಂಬಲಿ ತಿಳಿಸಿದ್ದಾರೆ. ರೈತರಿಗೆ ಸಮೃದ್ಧಿಯ ಪಾಠಶಾಲೆ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ 72 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆ ಜಾರಿಯಾಗಲಿದ್ದು, ಕೇಂದ್ರ ಸರ್ಕಾರ ಶೇಕಡಾ 60 ಮತ್ತು ರಾಜ್ಯ ಸರ್ಕಾರ ಶೇಕಡಾ 40% ಅನುದಾನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಹತ್ತಿಕುಣಿ, ಎಡ್ಡಳ್ಳಿ, ಬಂದಳ್ಳಿ, ದಸ್ತ್ರಾಬಾದ್, ಹೊನಗೇರ ಹಾಗೂ ಮುಂಡರಗಿ ಗ್ರಾಮಗಳ ಕೊನೆಯ ಭಾಗದ ರೈತರಿಗೆ

0: ಸಮರ್ಪಕ ನೀರಾವರಿ ಸೌಲಭ್ಯ ದೊರೆಯಲಿದೆ ಎಂದು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಕೂಟದಲ್ಲಿ ಬಿಜೆಪಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದಂತಹ ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಭಿಯಾನ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಮಹಾಕೂಟೇಶ್ವರ ದೇಗುಲದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯರ ಆದರ್ಶಗಳನ್ನು ಕಾರ್ಯಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕುರಿತು ಪ್ರತಿಕ್ರಿಯಿಸಿ, ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಸರ್ಕಾರ ಕ್ರಮ ಕೈಗೊಂಡಿದ್ದು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
1: ಎರಡು ಬಾರಿ ಇದು ಸೋರಿಕೆ ಆಗಿದೆ. ಇದನ್ನ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಬಹಳ ವಿವರವಾಗಿ ಇದರ ಬಗ್ಗೆ ಮಾತನಾಡಿದ್ದಾರೆ. ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಪರೀಕ್ಷಾ ವ್ಯವಸ್ಥೆ ನೀಟ್ ಇವಾಗ. ಇದು ಇಡೀ ದೇಶಾದ್ಯಂತ ಪ್ರಶ್ನೆ ಪ್ಲಸ್ ಕಮ್ ಉತ್ತರ ಪತ್ರಿಕೆಗಳನ್ನ ಏನು ಕಳಿಸೋದಿದೆ ಇದರಲ್ಲಿ ಪ್ರಿಂಟ್ ಆಗಿ ಬೇರೆ ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗೋದ್ರಲ್ಲಿ ತೊಂದರೆ ಆಗ್ತದೆ. ಮುಂದಿನ ಸರ್ತಿ ನಾವು ಅದನ್ನ ಆನ್ಲೈನ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 23-24 ಲಕ್ಷ ಜನ ಒಟ್ಟಿಗೆ ದೇಶದ ಇಷ್ಟೊಂದು ವಿಶಾಲವಾದ ದೇಶದಲ್ಲಿ ಮಾಡೋದು ಒಂದು ವರ್ಷದಲ್ಲಿ ಆಗಿಲ್ಲ. 5 ವರ್ಷ ಏನಾಗಿತ್ತು ಅವತ್ತಲೇ ಇದನ್ನ ಇಂಪ್ಲಿಮೆಂಟೇಷನ್ಗೆ ಆಲ್ರೆಡಿ ಪ್ರೊಸೆಸ್ ಅನ್ನ ನಡೆದಿದೆ. ಆದರೆ ಒಂದೇ ವರ್ಷದಲ್ಲಿ ಎಲ್ಲ ಮಾಡಲಿಕ್ಕಾಗಿಲ್ಲ. ಬರುವ ವರ್ಷದಲ್ಲಿ ಅದನ್ನು ಮಾಡ್ತಾರೆ. ಮತ್ತು ಇದರ ಬಗ್ಗೆ ಏನು ವಿದ್ಯಾರ್ಥಿಗಳು ಪ್ರಾಣವನ್ನು ಕಳೆದುಕೊಳ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲೇ ನಾವು ಅದನ್ನು ಪರೀಕ್ಷೆಯನ್ನು ಮಾಡ್ತೀವಿ. ಇದರ ಅರ್ಥ ಪರೀಕ್ಷೆ ಮುಗಿದೋಯ್ತು ಅಂದ್ರೆ ನೀಟು ಏನದು ಮೆಡಿಕಲ್ ಸೀಟೇ ಸಿಗೋದಿಲ್ಲ ಅಂತಲ್ಲ. ಅದಕ್ಕೆ ನಾನು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇದು ಮುಗಿದ್ರೆ ಏನು ಇದು ಒಂದ್ ಸರ್ತಿ ಪೋಸ್ಟ್ಪೋನ್ ಆದ್ರೆ ನಿಮ್ಗೆ ಸೀಟ ಸಿಗುವುದಿಲ್ಲ ಅಂತ ಯಾರು ಅಂದ್ಕೋಬಾರದು. ಇನ್ನು ಮುಂದೆ ಪರೀಕ್ಷೆ ಆಗಿ ಏನೋ ಒಂದು ವ್ಯವಸ್ಥೆ ಒಳಗೆ ನಿಮ್ಗೆ ನಾವು ಸೀಟ್ ಕೊಡ್ಬೇಕಂದ್ರೆ ಸರ್ಕಾರ, ನಾ ಹೇಳುದು ನಾವು ಅಂದ್ರೆ ಸರ್ಕಾರ ಸೀಟ್ ಕೊಡಬೇಕು. ಹಾಗಾಗಿ ಯಾರು ಪ್ರತಿಭಾವಂತರಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಅಂತ ಕಾರಣಕ್ಕೆ ಪೋಸ್ಟ್ಪೋನ್ ಮಾಡಿದೀವಿ.
0: ಆಕಾಶವಾಣಿ 90 ವರ್ಷಗಳನ್ನು ಪೂರೈಸಿರುವ ಸಂದರ್ಭದಲ್ಲಿ ಮೈಸೂರು ಆಕಾಶವಾಣಿಯು ಮಂಡ್ಯದ ಕರ್ನಾಟಕ ಸಂಘದ ಸಹಯೋಗದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಮತ್ತು ಬಾನುಲಿ ಬರವಣಿಗೆ ಕಾರ್ಯಾಗಾರ ಏರ್ಪಡಿಸಿತ್ತು. ಈ ಕಾರ್ಯಕ್ರಮವು ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಸಭಾಂಗಣದಲ್ಲಿ ನಡೆಯಿತು. ಮಂಡ್ಯ, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಆಯ್ದ 20ಕ್ಕೂ ಹೆಚ್ಚು ಕವಿಗಳು ಸ್ವರಚಿತ ಕವನಗಳನ್ನು ವಾಚನ ಮಾಡಿದರು. ಆಕಾಶವಾಣಿ ಕಾರ್ಯಕ್ರಮಗಳ ಬಗ್ಗೆ ಬರವಣಿಗೆ ಕೌಶಲ್ಯಗಳನ್ನು ಕುರಿತಂತೆ ಮೈಸೂರು ಆಕಾಶವಾಣಿ ಅಧಿಕಾರಿಗಳು ಮಾತನಾಡಿದರು. ಹಾವೇರಿ ಜಿಲ್ಲೆಯ ಸಾಮಾಜಿಕ ಅರಣ್ಯ ವಿಭಾಗ ರೈತರು ಮತ್ತು ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ 1 ಲಕ್ಷಕ್ಕೂ ಅಧಿಕ ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಲು ಸಿದ್ದತೆ ನಡೆಸಿದೆ. ಸಾಗವಾನಿ, ಬಿದಿರು, ಮಹಾಗನಿ, ಹೆಬ್ಬೇವು, ಕರಿಬೇವು, ನಿಂಬೆ, ಶ್ರೀಗಂಧ ಸೇರಿದಂತೆ ವಿವಿಧ ಜಾತಿಯ ಸಸಿಗಳನ್ನು ಮುಂಗಾರು ಮಳೆಯ ಆರಂಭದಲ್ಲಿ ವಿತರಣೆಗೆ ಸಿದ್ದಗೊಳಿಸಲಾಗಿದ್ದು ರೈತರು ಸಸಿಗಳನ್ನು ಪಡೆದು ನಾಟಿ ಮಾಡಬಹುದು ಎಂದು ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ ಗೌಡ ಪಾಟೀಲ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
2: ಹಾವೇರಿ ಸಾಮಾಜಿಕ ಅರಣ್ಯ ವಿಭಾಗ ವ್ಯಾಪ್ತಿಯಲ್ಲಿ ಒಟ್ಟು 1 ಲಕ್ಷ ಸಸಿಗಳನ್ನು ಸಾರ್ವಜನಿಕ ವಿತರಣೆಗಾಗಿ ಬೆಳೆಸಲಾಗಿದೆ. ಇದರಲ್ಲಿ ಸಾಗವಾನಿ, ಮಹಾಗನಿ, ಬಿದಿರು, ಹೆಬ್ಬೇವು, ಸಿಲ್ವರ್, ಶ್ರೀಗಂಧ, ನಿಂಬೆ, ನುಗ್ಗೆ, ಕರಿಬೇವು ಇತ್ಯಾದಿ ಜಾತಿಯ ಸಸಿಗಳು ಲಭ್ಯವಿರುತ್ತವೆ. ಚಿಕ್ಕ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 3 ರೂಪಾಯಿ, ದೊಡ್ಡ ಗಾತ್ರದ ಚೀಲದಲ್ಲಿರುವ ಪ್ರತಿ ಸಸಿಗೆ 6 ರೂಪಾಯಿ ರಿಯಾಯಿತಿ ದರದಂತೆ ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದೆ.
0: ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಕಳೆದ 18-22ರವರೆಗೆ ನವದೆಹಲಿಯ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆ 5 ದಿನಗಳ ನೌಟೆಲ್ ಟ್ರಾನ್ಸ್ಮಿಟರ್ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮವನ್ನು ಭುವನೇಶ್ವರದ ಪ್ರಾದೇಶಿಕ ಬ್ರಾಡ್ಕಾಸ್ಟಿಂಗ್ ಅಂಡ್ ಮಲ್ಟಿಮೀಡಿಯಾ ಸಂಸ್ಥೆಯ ಉಪ ಮಹಾನಿರ್ದೇಶಕರಾದಂಥ ವಿಎಂ ರತ್ನಪ್ರಸಾದ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕರಾದಂಥ ಸಂಜೀವ್ ಕೆಪಿ ಉಪಸ್ಥಿತರಿದ್ದರು. ಕಾರ್ಯಾಗಾರದಲ್ಲಿ ವಿವಿಧ ರಾಜ್ಯಗಳ ಆಕಾಶವಾಣಿ ಕೇಂದ್ರದ ತಂತ್ರಜ್ಞರು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ದರು. ನೌಟೆಲ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆ ಹಾಗೂ ನಿರ್ವಹಣೆ ಕುರಿತಂತೆ ತಾಂತ್ರಿಕ ತರಬೇತಿ ನೀಡುವುದು ಈ ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿದೆ. ಮಂಗಳೂರಿನ ತಣ್ಣೀರು ಬಾವಿಯ ಬ್ಲೂ ಬೇ ಇಕೋ ಬೀಚ್ನಲ್ಲಿ ಇದೇ 29-31ರವರೆಗೆ ಇಂಡಿಯನ್ ಓಪನ್ ಆಫ್ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಸರ್ಫಿಂಗ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಐಚಿ ನೋಗೋಯ ಏಷ್ಯನ್ ಗೇಮ್ಸ್ 2026ರ ಹಿನ್ನೆಲೆಯಲ್ಲಿ ಈ ಸರ್ಫಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡಲಾಗಿದೆ. ಕೇರಳ, ತಮಿಳುನಾಡು, ಗೋವಾ, ಮಹಾರಾಷ್ಟ್ರ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ.
3: ಈ ಒಂದು ಸರ್ಫಿಂಗ್ ಕಾಂಪಿಟೇಷನ್ ಏನಿದೆ ನಮ್ಮ ಮಂಗಳೂರು ನಗರನ ಗ್ಲೋಬಲ್ ಮ್ಯಾಪ್ ಅಲ್ಲಿ, ಅದರಲ್ಲೂ ಸರ್ಫಿಂಗ್ ಮತ್ತೆ ಸ್ಪೋರ್ಟ್ಸ್ ಅನ್ನೋ ಒಂದು ಇದರಲ್ಲಿ ಬರಬೇಕಂದ್ರೆ ಮುಂಚೂಣಿಯಲ್ಲಿ ಇರೋದಕ್ಕೆ ಬಹಳಷ್ಟು ಒಂದು ಹೆಲ್ಪ್ ಆಗುತ್ತೆ. ಮಂಗಳೂರು ಜಿಲ್ಲೆ, ಅದರಲ್ಲೂ ಮಂಗಳೂರು ಕೋಸ್ಟ್ ಏನಿದೆ, ಸರ್ಫಿಂಗ್ ಮಾಡೋದಕ್ಕೆ ಬಹಳ ಒಂದು

0: ಉತ್ತಮವಾದಂತಹ ಒಂದು ಪ್ರದೇಶ. ಮೇ 29-31 ಮೂರು ದಿನಗಳ ಏನೇ ಸರ್ಫಿಂಗ್ ಕಾಂಪಿಟೇಷನ್ ಇದೆ, ಇದರಲ್ಲಿ ನಮ್ಮ ಕನ್ಸಿಕ್ಯೂಟಿವ್ ಆಗಿ ಎನ್ಎಂಪಿ ಅವರು ಮೂರನೇ ವರ್ಷ ಮಾಡಿರುವಂತದ್ದು, ಮತ್ತೆ ಕರ್ನಾಟಕ ಸರ್ಕಾರ 7ನೇ ವರ್ಷ ನಮ್ಮ ವತಿಯಿಂದ ಇದಕ್ಕೆ ಪ್ರೋತ್ಸಾಹ ನೀಡ್ತಿರುವಂತದ್ದು. ಅದು ಅಂದರೆ ಇದು ಇನ್ನೊಂದು ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ, ನಮ್ಮ 2026ರ ಐಜಿ ನಗೋರಿಯ ಏಷ್ಯನ್ ಗೇಮ್ಸ್ ಅಲ್ಲಿ ಈ ಒಂದು ಪಾರ್ಟಿಸಿಪೇಷನ್ ನ ಪಾಯಿಂಟ್ಸ್ ವಿನ್ನರ್ಸ್ ಆಗಿರ್ಬೋದು, ಮತ್ತೆ ಅವರು ಬಂದಿರುವಂತಹ ಪಾಯಿಂಟ್ಸ್ ಆಧಾರದ ಮೇಲೆ ಅಲ್ಲೂ ಕೂಡ ಅವರಿಗೆ ಪಾಯಿಂಟ್ಸ್ ನ ಶೇಖರಣೆ ಆಗಿ ಐಜಿ ನಗೋರಿಯ ಏಷ್ಯನ್ ಗೇಮ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಗುವಂತ ಒಂದು ಪಾಯಿಂಟ್ಸ್ ಆಧಾರದ ಮೇಲೆ ಇಲ್ಲೂ ಕೂಡ ಸಿಗುತ್ತೆ.
1: ನಿಮ್ಹಾನ್ಸ್ನ ಎನ್ಸ್ಟ್ರೈಟ್ ಮತ್ತು ಹಿಮಾಲಯ ವೆಲ್ನೆಸ್ ಕಂಪನಿ ಸಮುದಾಯ ಆಧಾರಿತ ಆತ್ಮಹತ್ಯೆ ತಡೆಗಟ್ಟುವಿಕೆ ಉಪಕ್ರಮಗಳ ವಿಸ್ತರಣೆಯನ್ನು ಪ್ರಕಟಿಸಿದೆ. ಸುರಕ್ಷಾ ಯೋಜನೆಯನ್ನು ರಾಮನಗರ ಜಿಲ್ಲೆಗೆ ವಿಸ್ತರಿಸುವುದಾಗಿ ಘೋಷಿಸಿದೆ. 2023ರಲ್ಲಿ ಆರಂಭಿಸಲಾದ ಪ್ರಾಜೆಕ್ಟ್ ಸುರಕ್ಷಾ ಭಾರತದ ರಾಷ್ಟ್ರೀಯ ಆತ್ಮಹತ್ಯೆ ತಡೆಗಟ್ಟುವಿಕೆ ಕಾರ್ಯತಂತ್ರ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಆತ್ಮಹತ್ಯೆ ತಡೆಗಟ್ಟುವ ಉಪಕ್ರಮ ಲೈಫ್ಲೈನ್ ಚೌಕಟ್ಟಿಗೆ ಹೊಂದಿಕೆಯಾಗುವ ಸಮಗ್ರ ಸಮುದಾಯ ಆಧಾರಿತ ಮಾದರಿಯಾಗಿ ವಿನ್ಯಾಸಗೊಳಿಸಲಾಗಿದೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ಅಂತಮ್ಮನವ್ರೇ, ಇಷ್ಟೊಂದು ದೊಡ್ಡ ಆರ್ಡರ್ ಗಳನ್ನ ಒಬ್ಬರೇ ಹೆಂಗ್ ಮ್ಯಾನೇಜ್ ಮಾಡ್ತಾ ಇದೀರಾ?
3: ಎಲ್ಲಾನು ಸಿದ್ರಾಮಯ್ಯನವರ ಗ್ಯಾರಂಟಿಗಳಿಂದ. ತಿಂಗಳಿಗೆ ಉಳಿತಾಯ ಮಾಡಿರೋ 5-6,000 ರೂಪಾಯಿನ ಕೂಡಿಟ್ಟು ತಗೊಂಡಿರೋ ದೊಡ್ಡ ಗ್ರೈಂಡರ್ ಇಂದ ಕ್ಯಾಟರಿಂಗ್ ನಡೆಸ್ತಿದ್ದೀನಿ.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
5: ಆಕಾಶವಾಣಿ
6: ಈಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.
7: ಎಲ್ಲರಿಗೂ ಶುಭ ಸಂಜೆ. ಮನಸ್ಸಿನ ಮಾತುಕತೆ ಹಾಡುಗಳು ಎಲ್ಲವೂ ಇರುತ್ತೆ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗ್ತಾ ಇರೋದು ನಾನು ನಿಮ್ಮ ಅರ್ಜೆ ಪ್ರಿಯಾಂಕಾ. ಕೆಲವೊಮ್ಮೆ ಹೇಳಬೇಕಾದ ಕೋಟಿ ಮಾತುಗಳಿಗಿಂತ ಜೊತೆಯಾಗಿ ಕೂತು ಕಳೆಯುವ ಒಂದು ಕ್ಷಣದ ಮೌನ ಅದ್ಭುತ ಅಂತ ಅನ್ಸುತ್ತೆ ಅಲ್ವಾ? ಮಾತು ಮೌನ ಒಲವಿನ ದಾರಿಯಲ್ಲಿ ಹೇಗಿರುತ್ತೆ ಕೇಳೋಣ ಇವತ್ತಿನ ಒಲವಿನ ಆಲಾಪದಲ್ಲಿ. 2 ಬ್ಯೂಟಿಫುಲ್ ಟ್ರ್ಯಾಕ್ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ FM ರೈನ್ಬೋ 101.3 ಕನ್ನಡ ಕಮನಬೆಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ರೀತಿಯಲ್ಲಿ ಮಾತು ಎಷ್ಟು ಮುಖ್ಯನೋ ಮೌನವು ಅಷ್ಟೇ ಸೊಗಸಾಗಿರುತ್ತೆ. ಕೆಲವೊಂದು ಸರಿ ಮಾತಿಗಿಂತ ಮೌನದ ಆ ಭಾವನೆಗಳೇ ಮನಸ್ಸಿಗೆ ಹಿತ ಅಂತ ಅನ್ನಿಸ್ತಿರುತ್ತೆ. ಇಬ್ಬರ ಮಧ್ಯೆ ಮೌನ ಆವರಿಸಿದಾಗ ಮಾತು ಮಂಕಾಗಿ ಕೇವಲ ಭಾವನೆಗಳು ಹರಿದಾಡ್ತಾ ಇರುತ್ತೆ. ಆಗ ಶಬ್ದಗಳ ಅವಶ್ಯಕತೆ ಇರೋದಿಲ್ಲ. ಏನಂತೀರಾ? ಸುಮಧುರವಾದ ಗೀತೆ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾರಿ ಎಫ್ ಎಂ ರೈನ್ಬೋ ಕನ್ನಡ ಗಮನಬಿಲ್ಲನ.

0: ಮಾಡ್ತಾ ಇದೀಯಾ? ಯಾಕೆ ಲೇಟು? ಅದರಲ್ಲೂ ಎಲ್ಲರೂ ಕರೆದಾಗ ಲೇಟಾಗಿ ಬಂದ್ಬಿಟ್ರೆ ಯಾಕಿಷ್ಟೊತ್ತಾಯ್ತು ಏನು ಎತ್ತ ಅಂತ ನೂರಾರು ಸವಾಲುಗಳ ಸುರಿಮಳೆಗಳೇ ಆಗತ್ತೆ. ಅದೇ ಪ್ರೀತಿ ಆಳವಾಗ್ತಾ ಹೋದಾಗ ಮಾತು ಕಡಿಮೆಯಾಗಿ ಬರೀ ಭಾವನೆಗಳೇ ಮಾತಿನ ಜಾಗವನ್ನ ತೆಗೆದುಕೊಳ್ಳುತ್ತೆ.
1: ಆಕಾಶವಾಣಿ FM Rainbow 101.3 MHz, musically yours.

ಪ್ರೀತಿ ಆಳವಾದಾಗ ಮೌನ ಮಾತಿನ ಜಾಗವನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದೆ. ಪ್ರೀತಿಯಲ್ಲಿ ಆಳತೆ ಹೆಚ್ಚಾದಾಗ ಭಾವನೆಗಳು ಮಾತಾಡೋದಕ್ಕೆ ಶುರುವಾಗುತ್ತೆ. ಕೆಲವೊಮ್ಮೆ ಲಾಂಗ್ ಡ್ರೈವ್

ಪ್ರವಾಸಕ್ಕೆ ಹೋಗೋಣ ಅಂತ ಹೇಳಿ ಹೊರಟಾಗ ಬರೀ ಮೌನ ಭಾವನೆಗಳನ್ನು ರವಾನಿಸ್ತಾ ಇರುತ್ತೆ. ಇಬ್ಬರು ಏನೂ ಮಾತಾಡದೆ ಮೌನವಾಗಿ ತಮ್ಮಿಬ್ಬರ ಭಾವನೆಗಳನ್ನು ಹಂಚಿಕೊಳ್ತಾ ಆ ಪಯಣವನ್ನು ಸುಂದರವಾಗಿಸ್ಕೊಳ್ತಾರೆ.

0: ಇದಾಗಿತ್ತು ಇಂದಿನ ಕಾರ್ಯಕ್ರಮ. ಮುಂದಿನ ಸರಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನ ಸ್ನೇಹಿತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜೆ ಪ್ರಿಯಾಂಕ. ನಿರಂತರ ಮನೋರಂಜನೆ ಹಾಗೂ ಸುಮಧುರ ಗೀತೆಗಳಿಗಾಗಿ ಟ್ಯೂನ್ ಮಾಡಿ ಎಫ್ಎಂ ರೈನ್ಬೋ 101.3 ಕನ್ನಡ ಕವನವೆಲ್ಲನ್ನ.
1: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ಲಿ.
2: ಮನೆ ಕಾಂಪೌಂಡ್ ಪೂರ್ತಿ ಹೂವಿನ ಗಿಡ ತುಂಬಿಕೊಂಡು ನರ್ಸರಿ ತರ ಕಂಗೊಳಿಸ್ತಿದೆ.
3: ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣನೆಲ್ಲ ಉಳಿಸಿ ಹೂವಿನ ಕುಂಡ ಬೀಜ ತಂದು ಇದನ್ನೇ ಒಂದು ಸಣ್ಣ ಬಿಸ್ನೆಸ್ ಮಾಡಿದೀನಿ.
2: ಅಂತೂ ಗ್ಯಾರಂಟಿ ನಿನ್ನ ಉದ್ಯಮಿ ಮಾಡ್ಬಿಡ್ತು.
4: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಕೇಳ್ತಾ ಇದ್ದೀರಾ 101.3 ಕನ್ನಡ ಕಾಮನಬಿಲ್ಲು, ಆಕಾಶವಾಣಿ ಎಫ್ಎಂ ರೇನ್ಬೋ. ಸಮಯ 9:16 ಆಗ್ತಾ ಇದೆ. ಸುಕೂನ್ ಕೆ ಪಲ್ ಕಾರ್ಯಕ್ರಮದ ಸಮಯ ಆಗ್ತಾ ಇದೆ. ಸುಕೂನ್ ಕೆ ಪಲ್ನಲ್ಲಿ ಹಿಂದಿ ಹಾಡುಗಳ ಸಂಗೀತದ ಸವಾರಿಯೊಂದಿಗೆ ಇನ್ನೊಂದು 45 ನಿಮಿಷಗಳ ಕಾಲ ನಮ್ಮ ಪ್ರಯಾಣ ಸಾಗಲಿದೆ. ಕಾರ್ಯಕ್ರಮದಲ್ಲಿ ಹಳೆಯ ಮಧುರ ಹಿಂದಿ ಹಾಡುಗಳ ಸಂಗೀತದ ಸವಾರಿ ಇದೆ. ಅದ್ರ ಜೊತೆಗೆ ನನ್ನ ನಿಮ್ಮ ಒಂದು ಚೂರು ಆಲಾಪ ಕೂಡ ಇದ್ದೇ ಇದೆ. ಕಾರ್ಯಕ್ರಮದ ಅನಿಸಿಕೆ ಅಭಿಪ್ರಾಯಗಳನ್ನು ನೀವು ನನಗೆ ಬರೆದು ಕಳಿಸ್ಬೋದು 9480901013 ಸಂಖ್ಯೆಗೆ. ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಹಾಗಾದರೆ ಯಕೀನ್ ಈ ಸಿನಿಮಾದಿಂದ ಗರ್ ತುಂ ಭುಲಾನ ದೋಗೆ ಅನ್ನೋಂಥ ಒಂದು ಎವರ್ಗ್ರೀನ್ ಹಾಡನ್ನು ಆಡಿಸ್ಕೊಂಡಿದ್ದೀನಿ. ಹಜರತ್ ಜೈಪುರಿ ಅವರು ಬರೆದಿದ್ದಾರೆ, ಶಂಕರ್ ಜೈಕಿಶನ್ರವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದರ ನಂತರದಲ್ಲಿ ಕಿತ್ನಿ ಅಕೇಲಿ ಅನ್ನುವಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ, ತಲಾಶ್ ಅನ್ನುವಂಥ ಸಿನಿಮಾದಿಂದ. ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ, ಮಜ್ರು ಅವರ ಸಾಹಿತ್ಯವಿದೆ, ಎಸ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಮೊದಲಿಗೆ ಈ ಎರಡು ಹಾಡುಗಳು ನಿಮಗೋಸ್ಕರ ಕೇಳಿ ಕಾರ್ಯಕ್ರಮ ಸುಕೂನ್ ಕೆ ಪಲ್.

0: ಬೇಕರಿಲಿ ಏನಿವತ್ತು ಹೊಸ ಕೇಕ್ ವೆರೈಟಿಗಳು ಜೋರಾಗಿವೆ.
1: ಹೌದು ಸರ್, ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿಗಳಿಂದ ಉಳಿತಾಯ ಆಗ್ತಿರೋ ಹಣದಲ್ಲೇ ಹೊಸ ಬೇಕಿಂಗ್ ಅವನ್ ತಗೊಂಡು ವೆರೈಟಿ ಕೇಕ್ ಗಳನ್ನ ಮಾಡ್ತೀವಿ.

0: ಹೋಗ್ತೀನಿ.
1: ಓ, ನಿಮ್ ತರನೇ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಗ್ಯಾರಂಟಿ ಶಕ್ತಿ ತುಂಬುತ್ತಿದೆ ನೋಡಿ.
2: ನುಡಿದಂತೆ ನಡೆದ 3 ವರ್ಷ ನಾಡಿನೆಲ್ಲೆಡೆ ಗ್ಯಾರಂಟಿ ಹಬ್ಬದ ಹರ್ಷ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ಒಂದು ಅಪರೂಪದ ಹಾಡು ಕೇಳಿದ್ರಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಮುಂದುವರಿತಿದ್ದೀನಿ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ. ಮುಂದಿನ ಹಾಡು ನಿಮಗೋಸ್ಕರ ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರೋದನ್ನು ಆರಿಸ್ಕೊಂಡಿದ್ದೇನೆ. ಈ ಹಾಡು ಜಹಾ ಪ್ಯಾರ್ ಮಿಲೆ ಅನ್ನುವಂಥ ಸಿನಿಮಾದಿಂದ ಆರಿಸ್ಕೊಂಡಿರುವಂಥ ಚಲೇ ಜಾ ಅನ್ನುವಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ. ಅದರ ನಂತರದಲ್ಲಿ ನಿಮಗೋಸ್ಕರ ಆರಿಸ್ಕೊಂಡಿರುವಂಥ ಮತ್ತೊಂದು ಗೀತೆ ಡೋಲಿ, ಈ ಸಿನಿಮಾದಿಂದ. ಪೆಹಲೆ ಝುಕ್ಕರ್ ಅನ್ನುವಂಥ ಒಂದು ಹಾಡು. ಆಶಾ ಭೋಸ್ಲೆ ಅವರು ಹಾಡಿದ್ದಾರೆ. ರಾಜೇಂದ್ರ ಕೃಷ್ಣ ಅವರ ಸಾಹಿತ್ಯವಿದೆ. ರವಿಯವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ.

ಆಶಾ ಭೋಸ್ಲೆ ಮತ್ತು ಸುಮನ್ ಕಲ್ಯಾಣ್ಪುರ್ ಅವರ ಈ ಒಂದು ಸಂಗೀತ ನಿಮಗೆ ಆಸ್ವಾದವನ್ನು ಕೊಡ್ತು ಅಂತ ಭಾವಿಸ್ತಾ ಮುಂದುವರಿತಾ ಇದ್ದೀನಿ. ಮುಂದೆ ಇಂಥದ್ದೇ ಒಂದೆರಡು ಹಾಡುಗಳು, ಅದಕ್ಕೂ ಮುಂಚೆ ಬಂದಿರುವಂತಹ ಸಂದೇಶಗಳು, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾಗೇಂದ್ರ ಅವರು ತಾವರೆಕೆರೆಯಿಂದ ಕೂಡ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬರ್ತದೆ ಅಂತ ಹೇಳಿ ಕಳಿಸಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಮುಂದುವರಿತಾ ನಿಮಗೋಸ್ಕರ ಮತ್ತೊಂದೆರಡು ಹಾಡುಗಳು. ಮೋತಿ ಜೈಸಾ ರಂಗ್ ಹಂಗೆ ಅನ್ನೋಂಥ ಒಂದು ಹಾಡನ್ನ ಆರಿಸ್ಕೊಂಡಿದ್ದೀನಿ, ಆಸು ಅವ್ರ ಮುಸ್ಕಾನ್ ಅನ್ನೋಂಥ ಸಿನಿಮಾದಿಂದ. ಮುಖೇಶ್ ಅವರು ಈ ಹಾಡನ್ನು ಹಾಡಿದರೆ ಕಮರ್ ಜಲಾಲಾಬಾದಿ ಅವರ ಸಾಹಿತ್ಯವಿದೆ, ಕಲ್ಯಾಣ್ ಜಿ ಆನಂದಿಯವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದರ ನಂತರದಲ್ಲಿ ಸ್ವಲ್ಪ ಇತ್ತೀಚಿನ ಹಾಡು ಅಂದರೆ ಕಂಪ್ಯಾರಿಟಿವ್ಲಿ ಅಂತೇಳಿ ಹೇಳೋ ಹಾಗೆ ಬೇಟಾ ಸಿನಿಮಾದಿಂದ ಕಿತ್ನಾ ಪ್ಯಾರಾ ಯ ಚೆಹರಾ ಅನ್ನೋಂಥ ಹಾಡನ್ನ ಆರಿಸ್ಕೊಂಡಿದ್ದೀನಿ. ಅನುರಾಧ ಪೌಡ್ವಾಲ್ ಮತ್ತು ಇಂದ್ರಜಿತ್ ಅವರು ಹಾಡಿರುವಂಥ ಈ ಹಾಡಿಗೆ ದೇವ್ ಕೊಹ್ಲಿಯವರ ಸಾಹಿತ್ಯವಿದೆ, ನರೇಶ್ ಶರ್ಮಾ ಅವರ ಸಂಗೀತ ಸಂಯೋಜನೆ ಇದೆ. ನಿಮಗೋಸ್ಕರ ಮುಂದಿನ ಈ ಎರಡು ಗೀತೆಗಳು ಸ್ನೇಹಿತರೆ ಕೇಳಿ ಕಾರ್ಯಕ್ರಮ ಸುಕೂನ್ ಕೆ ಪಲ್.

ಸೌಭಾಗ್ಯರು ರಾಜನ್ ಕುಂಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಶಾಂತಾಚಾರ್ಯ ಬಡಗೇರ ಕೊಕ್ಕನೂರಿನಿಂದ ಕೂಡ ಸಂದೇಶವನ್ನು ಕಳಿಸ್ತಾ, ತುಂಬ ಚೆನ್ನಾಗಿ ಸುಕೂನ್ ಕೇಪಲ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಂತ ಹೇಳಿದ್ರೆ, ಜಯಾ ಪುಟ್ಟಸ್ವಾಮಿಯವರು ಕೆನಡಾದಿಂದ ಎಲ್ಲ ಆಯ್ಕೆಯ ಹಾಡುಗಳು ತುಂಬ ಅಪರೂಪದ್ದು ಮತ್ತು ತುಂಬಾ ಸೊಗಸಾಗಿ ಮೂಡಿ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಸುಕೂನ್ ಕೇಪಲ್ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಸ್ನೇಹಿತರೆ, ಮುಂದುವರಿತ ಎರಡು ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಕಾಂಬಿನೇಷನ್ನಲ್ಲಿರುವಂತಹ ಹಾಡನ್ನ ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಸ್ವಲ್ಪ ಅಪರೂಪದ ಹಾಡುಗಳು ಅಂತ ಹೇಳಿ ನನಗಂತೂ ಅನ್ನಿಸ್ತಾ ಇದೆ. ಹೀರಾ ಪನ್ನಾ ಈ ಸಿನಿಮಾದಿಂದ ಪನ್ನಾ ಕಿ ತಮನ್ನ ಅನ್ನುವಂಥ ಹಾಡನ್ನ ಆರಿಸ್ಕೊಂಡಿದ್ದೀನಿ. ಆನಂದ್ ಬಕ್ಷಿ ಅವರ ಸಹ ಇದೆ, ಆರ್ ಡಿ ಬರ್ಮನ್ ರವರ ಸಂಗೀತ ಸಂಯೋಜನೆ ಇದೆ. ಅದರ ನಂತರದಲ್ಲಿ ಮತ್ತೊಂದು ನವಿರಾದ ಹಾಡು ಬಡೇ ದಿಲ್ವಾಲ ಈ ಸಿನಿಮಾದಿಂದ, ತುಜ್ಮೆ ಕ್ಯಾ ಹೇ ದಿವಾನೆ ಅನ್ನುವಂಥ ಹಾಡನ್ನ ಆರಿಸ್ಕೊಂಡಿದ್ದೀನಿ. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯವಿದೆ, ಬಪ್ಪಿ ಲಹರಿ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು ಕೇಳಿ ಕಾರ್ಯಕ್ರಮ ಸುಕೂನ್ ಕೆಪಲ್.

ಸಮಯ ಆಗ್ತದೆ ಸ್ನೇಹಿತರೆ, 9:56 ಹಾಗೆ ಸಮಯ ಆಗ್ತದೆ ಕಾರ್ಯಕ್ರಮನ ಮುಕ್ತಾಯ ಮಾಡೋದಕ್ಕೆ ಕೂಡ. ಸುಕೂನ್ ಕೆ ಪಲ್ ಅಂದಾಕ್ಷಣ ಒಂದು ಮಾತು ನೆನಪಾಗುತ್ತೆ, ಕಭಿ ಅಪ್ನಿ ಖಾಮೋಶಿ ಕೋಸುನೋ ಸುಕೂನ್ ವಹೀ ಪಾವೋಗೆ ಅಂತ ಹೇಳಿ ಅಂತ ಬಹಳಷ್ಟು ಬಾರಿ ಇದು ನಮ್ಮ ಅನುಭವಕ್ಕೆ ಬಂದಿರುತ್ತೆ. ತುಂಬ ಸ್ನಿಗ್ಧವಾದಂತಹ ಸೆರೀನಾದಂತಹ ಒಂದು ಅನುಭವ ನಮ್ಮ ಮೌನದಲ್ಲಿ, ನಮ್ಮ ಶಾಂತತೆಯಲ್ಲಿ ನಮಗೆ ಬಹಳಷ್ಟು ಬಾರಿ ಕಂಡುಕೊಂಡಿರ್ತೇವೆ ನಾವು. ಅಂಥ ಒಂದು ಸುಕೂನ್ ಕೆ ಪಲ್ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳಿ ಆಶಿಸ್ತಾ ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಬಂದಂತಹ ಸಂದೇಶಗಳು, ಆಪ್ನೆ ಸಚ್ಮುಜ್ ಹಮೇ ಸುಕೂನ್ ಕೆ ಪಲ್ ದೇದಿಯೇ ಅಂತ ಹೇಳಿ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಮುಜೆ ಬಹುತ್ ಅಚ್ಛಾ ಲಗಾ ಕಿ ಆಪ್ಕೋ ಯೇ ಸುಕೂನ್ ಮೆಹಸೂಸ್ ಹುವಾ ಇಸ್ ಗಾನೋ ಕೆ ಮುಖಾ ಸೇ ಅಂತ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀನಿ. ತೀರ್ಥೆ ಚನ್ನಪಟ್ಟಣದಿಂದ ಹಾಡುಗಳು ಚೆನ್ನಾಗಿವೆ ಅಂತ ಹೇಳಿ ಕಳಿಸ್ತಾ ಇದ್ರೆ, ಧರ್ಮಣ್ಣ ಧನ್ಯ ಅವರು ಮನೆ ಸೆಳೆಯುವ ಹಿಂದಿ ಹಾಡುಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಉತ್ತರಹಳ್ಳಿಯಿಂದ ಜಯಂತಿ ಅವರು ವೆರಿ ಗುಡ್ ಸಾಂಗ್ಸ್ ಅಂತ ಕೂಡ ಕಳಿಸಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಕೊನೆಯದಾಗಿ ಒಂದು ಗೀತೆಯೊಂದಿಗೆ ಕಾರ್ಯಕ್ರಮದ ಮುಕ್ತಾಯ. 10 ಗಂಟೆಗೆ ಮತ್ತೊಮ್ಮೆ ನನ್ನ ನಿಮ್ಮ ಭೇಟಿಯಾಗಲಿದೆ. ಮತ್ತೊಂದು ಇಂಥದ್ದೇ ಸುಂದರವಾದಂತಹ ಕನ್ನಡ ಹಾಡುಗಳ ಸಂಗೀತದ ಸವಾರಿ ಕನಸಿನ ಲೋಕದಲ್ಲಿ ಕೇಳ್ತಾರೆ. 101.3 ಕನ್ನಡ ಕಾಮನಬಿಲ್ಲು, ಇದು ನಿಮ್ಮ ರಿಯಲ್ ರೇಡಿಯೋ, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ಕೇಳ್ತಾ ಇದ್ದೀರಾ 101.3 ಕನ್ನಡ ಕಾಮನ ಬಿಲ್ಲು, ಆಕಾಶವಾಣಿ ಎಫ್ಎಂ ರೇನ್ಬೋ. ಸಮಯ 10:01 ಆಗ್ತಾ ಇದೆ. ಕನಸಿನ ಲೋಕಕ್ಕೆ ಪ್ರಯಾಣ ಬೆಳೆಸುವಂತಹ ಸಮಯ ಆಗ್ತಾ ಇದೆ. ಇನ್ನೊಂದು ಗಂಟೆ ಕಾಲ ಹಳೆಯ ಮಧುರ ಕನ್ನಡ ಹಾಡುಗಳ ಸಂಗೀತದ ಸವಾರಿಯೊಂದಿಗೆ ನಮ್ಮ ಪ್ರಯಾಣ ಸಾಗಲಿದೆ. ಎಂದಿನಂತೆ ಮೊದಲ ಅರ್ಧ ಭಾಗದಲ್ಲಿ ಸ್ವಲ್ಪ ಇತ್ತೀಚಿನ ಹಾಡುಗಳು, ಅದರ ನಂತರದಲ್ಲಿ ಕಪ್ಪು ಬಿಳುಪಿನ ಒಂದು ಮಾಯಾಲೋಕಕ್ಕೆ ತೆರೆದುಕೊಳ್ಳುವಂಥ ಪ್ರಯತ್ನ. ಸೊ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಅಫ್ಕೋರ್ಸ್, ನಿಮ್ಮ ಸಂದೇಶಗಳು ಈ ಒಂದು ಕಾರ್ಯಕ್ರಮದ ಜೀವಾಳ. ಬರೆದು ಕಳಿಸಿ 9480901013 ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು, ಕಾರ್ಯಕ್ರಮ ಹೇಗನಿಸುತ್ತೆ ಅಂತ. ಮತ್ತು ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಿದ್ರೆ ಖಂಡಿತವಾಗಲೂ ಅದನ್ನು ಕೂಡ ನೀವು ಬರೆದು ಕಳಿಸ್ಬೋದು. ಮುಂದುವರಿತಾ ನಿಮಗೋಸ್ಕರ ಕಾರ್ಯಕ್ರಮದ ನಾಂದಿ ಮೊದಲ ಹಾಡಿನೊಂದಿಗೆ ನಸು ನಗುತ ಬಾ ಚಿನ್ನ ಅನ್ನುವಂಥ ಒಂದು ಹಾಡನ್ನು ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ ರವಿಚಂದ್ರ ಈ ಸಿನಿಮಾದಿಂದ. ರಾಜ್ಕುಮಾರ್ ಅವರು ಹಾಡಿದ್ದಾರೆ, ಚಿ ಉದಯಶಂಕರ್ ಸಾಹಿತ್ಯವಿದೆ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದರ ನಂತರದಲ್ಲಿ ಮತ್ತೊಂದು ತುಂಬ ಎವರ್ಗ್ರೀನ್ ಹಾಡು, ಸುಬ್ಬಿ ಸುಬ್ಬಕ್ಕ ಸುವಾಲಾಲಿ ಅನ್ನುವಂಥ ಒಂದು ಸಿನಿಮಾದಿಂದ. ಸುಬ್ಬಿ ಸುಬ್ಬಕ್ಕ ಸುವಾಲಾಲಿ ಅನ್ನುವಂಥ ಹಾಡನ್ನೇ ಆರಿಸ್ಕೊಂಡಿದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿದೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ನಿಮಗೋಸ್ಕರ ಮೊದಲ ಈ ಎರಡು ಹಾಡುಗಳು ಕೇಳಿ. ಕಾರ್ಯಕ್ರಮ ಕನಸಿನ ಲೋಕ.

ರೇಖಾ ಅವರು ಆರ್ ಆರ್ ನಗರದಿಂದ ಸಂದೇಶವನ್ನು ಕಳಿಸ್ತಾ ಇದರ ಹಿಂದಿನ ಕಾರ್ಯಕ್ರಮವನ್ನು ಕೂಡ ಮೆಚ್ಚಿಕೊಂಡಿದ್ದಾರೆ. ಹಿಂದಿ ಹಾಡುಗಳು ತುಂಬ ಚೆನ್ನಾಗಿದ್ವು, ಕೇಳಿ ಖುಷಿಯಾಯಿತು, ಹೀಗೆ ಒಳ್ಳೆಯ ಹಾಡುಗಳನ್ನು ಪ್ರಸಾರ ಮಾಡುತ್ತೀರಿ ಅಂತ ಹೇಳಿದ. ಖಂಡಿತವಾಗಲೂ ನೀವು ಇಷ್ಟು ಚೆಂದವಾಗಿ ಕೂತು ಕೇಳೋದ್ರಿಂದ ಕಾರ್ಯಕ್ರಮ ಕಳೆಗಟ್ಟುತ್ತೆ ಅಂತ ಹೇಳಿ ನನಗೆ ಖಂಡಿತವಾಗಲೂ ಅನಿಸುತ್ತೆ. ಯಾವಾಗಲೂ ಇದನ್ನು ಹೇಳ್ತಿರ್ತೀನಿ ನಾನು, ಕಾರ್ಯಕ್ರಮದಲ್ಲಿ ನನ್ನ ಆಯ್ಕೆ ಹಾಡುಗಳಿಗಿಂತ ಆ ಹಾಡುಗಳ ಆಯ್ಕೆಗೆ ನಿಮ್ಮ ಪ್ರತಿಸ್ಪಂದನೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗಂತೂ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಿರುವಂತಹ ಅಪರೂಪದ ಗೀತೆ ಆಯ್ಕೆಗೆ ಧನ್ಯವಾದ ಅಂತ ಹೇಳಿ ಗೀತಾ ಕಾವೇರಪ್ಪ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕಾಗಿ. ಮುಂದುವರಿತಾ ಮತ್ತೊಂದೆರಡು ಇಂಥದ್ದೇ ನವಿರಾದ ಹಾಡುಗಳನ್ನು ಆರಿಸ್ಕೊಂಡಿದ್ದೀನಿ. ಮೊದಲಿಗೆ ನಿಮಗೋಸ್ಕರ ಇದು ಸ್ವಲ್ಪ ಅಪರೂಪದ ಹಾಡು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಜೀವಕ್ಕೆ ಜೀವ ಅನ್ನುವಂತಹ ಸಿನಿಮಾದಿಂದ ಮಧುರ ಅನ್ನುವಂತಹ ಹಾಡನ್ನು ಆರಿಸ್ಕೊಂಡಿದ್ದೀನಿ. ಎಸ್ ಜಾನಕಿಯವರು ಹಾಡನ್ನು ಹಾಡಿದ್ದಾರೆ, ಜಿ ಉದಯಶಂಕರ್ ಸಾಹಿತ್ಯವಿದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ. ಅದರ ನಂತರದಲ್ಲಿ ಜಯಚಂದ್ರನ್ ಅವರು ಹಾಡಿರುವಂಥದ್ದು ಬಾಳು ಬಂಗಾರ ಅನ್ನುವಂಥ ಸಿನಿಮಾದಿಂದ ಬಾಳಿನ ಕಡಲಲ್ಲಿ ಅನ್ನುವಂಥ ಹಾಡನ್ನು ಆರಿಸ್ಕೊಂಡಿದ್ದೀನಿ. ದೊಡ್ಡರಂಗೇಗೌಡ ಅವರ ಸಾಹಿತ್ಯವಿದೆ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ನಿಮಗೋಸ್ಕರ ಮತ್ತೊಂದು ಎರಡು ಸುಂದರವಾದಂಥ ಹಾಡುಗಳು ನಿಮಗೋಸ್ಕರ ಬರ್ತಾ ಇವೆ. ಕೇಳಿ ಕಾರ್ಯಕ್ರಮ ಕನಸಿನ ಲೋಕ, ಇದು 101.3 ಕನ್ನಡ ಕಾಮನಬಿಲ್ಲು.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ 150 ವರ್ಷದ ಸಂಭ್ರಮ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಬಾಳೆ ಕಡಲಲ್ಲಿ ಈ ಒಂದು ಹಾಡಿನಲ್ಲಿ ಬಾಳೆ ಬಾಳು ಬಂಗಾರ ಸಿನಿಮಾದಿಂದ ಆಯ್ದುಕೊಂಡಂತಹ ಗೀತೆನಲ್ಲಿ ಕೊನೆಯದಾಗಿ ಬರುವಂಥದ್ದು ನೂರಾರು ಹಾರೈಕೆ. ನಿಮಗೆ ಈ ಒಂದು ಸಾಲು ಎಷ್ಟು ಅರ್ಥಕ್ಕಿರ್ಬೇಕು ಅಂತ ಹೇಳಿ ಅನಿಸುತ್ತೆ ನಮಗೆ. ಬಹಳಷ್ಟು ಬಾರಿ ನಮ್ಮಿಂದ ಯಾವುದಾದ್ರೂ ಸಹಾಯವಾಗದೇ ಇದ್ದರೆ ಅಥವಾ ಸಹಕಾರ ಸಾಧ್ಯವಾಗದೇ ಇದ್ದರೆ ನಮ್ಮದೇ ಯಾವುದೋ ಒಂದು ಮಿತಿನಲ್ಲಿ ನಮಗೆ ಸ್ವಲ್ಪ ಅಸಹಾಯಕತೆ ಅಂತ ಹೇಳಿ ಅನಿಸಿದ್ರು, ಒಂದು ಒಳ್ಳೆಯ ಹಾರೈಕೆ ಇದ್ದರೆ ಖಂಡಿತವಾಗಲೂ ಅದು ಒಂದು ರೀತಿಯಾದಂಥ ಪುಷ್ಟೀಕರಣ ಕೊಟ್ಟೇ ಕೊಡುತ್ತೆ ಅಂತ ಹೇಳಿ ನಮ್ಮೆಲ್ಲರ ಅನುಭವ ಹೇಳುತ್ತೆ. ತುಂಬ ಮನಸ್ಸಿಂದ ಒಂದು ಒಳ್ಳೆಯ ಹಾರೈಕೆ ನಮ್ಮೆಲ್ಲರಲ್ಲೂ ಇರಲಿ, ಬೇರೆಯವ್ರಿಗಾಗಿರಲಿ ಅಂತ ಹೇಳಿ ಅಂದ್ಕೊಳ್ತಾ ಮುಂದುವರಿತಾ ಇದ್ದೀನಿ. ಆನಂದ್ ಕುಲಕರ್ಣಿ ಅವರು ಸುಲೇಪೇಟದಿಂದ ಸಂದೇಶವನ್ನು ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿದೆ ಅಂತ. ಜಯಾ ಪುಟ್ಟಸ್ವಾಮಿ ಅವರು ಕೆನಡಾದಿಂದ ಸಂದೇಶವನ್ನು ಕಳಿಸ್ತಾ, ಬಹಳ ದಿನಗಳ ನಂತರ ಅಪರೂಪದ ಹಾಡುಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ವಾಡಪ್ಪಗೋಳ್ ಅವರು, ಕೆಂಪಣ್ಣ ವಾಡಪ್ಪಗೋಳ್ ಅವರು ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸ್ತಾ, ತುಂಬ ಚೆನ್ನಾಗಿದೆ ಸುಬ್ಬಕ್ಕ ಸುಬ್ಬಲಾಲಿ ಹಾಡು ಕೇಳಿ ತುಂಬ ಸಂತೋಷವಾಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಸುಮಧುರವಾದಂಥ ಹಾಡುಗಳು ಅಂಥೇಳಿ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಹೇಳ್ತಾ ಇದ್ದರೆ, ಕನಸಿನ ಲೋಕ ಈಗ ಟ್ಯೂನ್ ಮಾಡಿದೆ, ತುಂಬ ಚೆನ್ನಾಗಿದೆ ಹಾಡುಗಳು, ಹಳೆ ಹಾಡುಗಳಿಗೆ ಕಾಯ್ತಾ ಇದ್ದೀನಿ ಅಂಥೇಳಿ ಜಯೇಶ್ವರಿ ಗೋಪಾಲಕೃಷ್ಣ ಅವರು ಕೆಎಸ್ ಟೌನ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಡಗಂಚಿಯಿಂದ ಧರ್ಮಣ್ಣ ಧನ್ಯ ಅವರು ಕೂಡ ತುಂಬ ಚೆನ್ನಾಗಿದೆ, ತುಂಬಿ ಬಂತು ಮನಸ್ಸು ಅಂತೇಳಿ ಕೂಡ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್, ಅಪರೂಪದ ಗೀತೆ ಅದೇ ನಿಮ್ಗೆ ಇಷ್ಟ ಆಯಿತು ಅಂಥೇಳಿ ಭಾಳ ನನಗೂ ಕೂಡ ಸಂತೋಷ. ನೂರಾರು ಹಾರೈಕೆ ನಿಮಗೆ, ಗೀತೆ ಸೂಪರ್ ಅಂಥೇಳಿ ಹರೀಶ್ ಅವರು ಕೂಡ ಮಲ್ಲೇಶ್ವರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಈ ಸಂದೇಶಕ್ಕಾಗಿ. ಮುಂದುವರಿತ ಮತ್ತೊಂದೆರಡು ಇಂಥ ನವಿರಾದ ಹಾಡುಗಳು. ಛಲಗಾರ ಅನ್ನುವಂಥ ಸಿನಿಮಾದಿಂದ ಮೂಡಣದ ರವಿ ಅನ್ನುವಂಥ ಒಂದು ಸ್ವಲ್ಪ ಅಪರೂಪದ ಹಾಡನ್ನು ಹಾರಿಸ್ಕೊಂಡಿದ್ದೀನಿ. ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಬರೆದಿರುವಂಥದ್ದು, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ, ವಾಣಿ ಜಯರಾಮ್ ಅವರ ಕಂಠಸಿರಿನಲ್ಲಿ ಈ ಹಾಡಿದೆ. ಅದರ ನಂತರದಲ್ಲಿ ಕೆ ಜೆ ಯೇಸುದಾಸರವರು ಹಾಡಿರುವಂಥ ನಾಗ ಕಾಳ ಭೈರವ ಅನ್ನುವಂಥ ಸಿನಿಮಾದಿಂದ ಒಂದು ಹಾಡನ್ನು ಹಾರಿಸ್ಕೊಂಡಿದ್ದೀನಿ, ಒಲವಿನ ಉದಯ ಅನ್ನುವಂಥ ಹಾಡು. ಕ್ಷಮಿಸಿ, ಕೆ ಜೆ ಯೇಸುದಾಸ್ ಮತ್ತು ಪಿ ಸುಶೀಲ ಅವರು ಹಾಡಿರುವಂಥ ಹಾಡಿದು, ವಿಜಯ ನರಸಿಂಹ ಅವರ ಸಾಹಿತ್ಯವಿದೆ, ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಮುಂದಿನ ಎರಡು ಹಾಡುಗಳು ನಿಮಗೋಸ್ಕರ ಸ್ನೇಹಿತರೆ ಕೇಳಿ, ಕಾರ್ಯಕ್ರಮ ಕನಸಿನ ಲೋಕ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಅರ್ಧ ಪ್ರಯಾಣ ಮುಗಿಸಿದ್ದೀವಿ. 10:34 ಆಗ್ತಾ ಇದೆ ಸಮಯ. ಮುಂದುವರಿತಿದ್ದೀನಿ ಸ್ನೇಹಿತರೆ ಒಂದಿಷ್ಟು ವಿವರಾದ ಹಾಡುಗಳೊಂದಿಗೆ. ಶಾಂತಾಚಾರ್ ಬಡಿಗೇರ ಅವರು ಕುಕ್ನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ತಾ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮೆಚ್ಚಿಕೊಂಡಿದ್ದಾರೆ. ಒಂದು ಒಳ್ಳೆ ದಿವ್ಯ ಅನುಭವ ಕೊಡುತ್ತೆ ಇದು ಅಂತ ಹೇಳಿ ಕೂಡ ಹೇಳ್ತಿದ್ದೀರಿ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಪಿಂಟು ಜಿಡ್ಡಿ ಕುಮಠೆ ಇವರು ಬಿಜಾಪುರದಿಂದ ಸೂಪರ್ ಪ್ರೋಗ್ರಾಮ್ ಸರ್ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದೀರಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ಸಾಂಗ್ಸ್ ಆರ್ ಸೂಪರ್ ಅಂತ ಹೇಳಿ ಲಕ್ಷ್ಮೀ ವೆಂಕಟೇಶ್ ಫ್ಯಾಮಿಲಿ APMC ಸಾಗರದಿಂದ ಸಂದೇಶವನ್ನು ಕಳಿಸಿದ್ರೆ, ಶಾಂತಾ ಅವರು ಬ್ಯಾಂಕ್ ಕಾಲ್ನಿಂದ ಚಲಗಾರ ಹಾಡನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಒಂದು ಒಳ್ಳೆ ಔತಣಕ್ಕೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ ಮನೆಗೆ ಕರೆದಿದ್ದೀರಿ ಸರ್. ಕಾರ್ಯಕ್ರಮದ ನಂತರದಲ್ಲಿ ಖಂಡಿತವಾಗ್ಲೂ ಹಾಜರಾಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಸಂದೇಶವನ್ನು ಕೂಡ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ 7-3-4. ಥ್ಯಾಂಕ್ ಯು ವೆರಿ ಮಚ್. ಮುಂದುವರಿತ ನಿಮಗೋಸ್ಕರ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಮಾನಾದ ಹಾಡುಗಳು ನಿಮಗೋಸ್ಕರ. ಮೊದಲಿಗೆ ಆಯ್ಕೆ ಮಾಡಿಕೊಂಡಂತಹ ಹಾಡು ಭಲೆ ಜೋಡಿ, ಈ ಸಿನಿಮಾದಿಂದ ನವಿಲೆ ನವಿಲೆ ಅನ್ನುವಂಥ ಹಾಡು. ಎಲ್ಆರ್ ಈಶ್ವರಿಯವರು ಹಾಡಿದ್ದಾರೆ. RN ಜಯಗೋಪಾಲ್ ಸಾಹಿತ್ಯವಿದೆ. ರತ್ನ ಆರ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಅದರ ನಂತರದಲ್ಲಿ ಈ ಚಂದದ ಅನ್ನುವಂಥ ಒಂದು ಹಾಡನ್ನು ಆರಿಸ್ಕೊಂಡಿದ್ದೀನಿ. ಕಪ್ಪು ಬಿಳುಪು ಅನ್ನುವಂಥ ಸಿನಿಮಾದಿಂದ ಪಿ ಸುಶೀಲ್ ಅವರು ಹಾಡಿದ್ದಾರೆ. ಮತ್ತೊಮ್ಮೆ RN ಜಯಗೋಪಾಲ್ ಸಾಹಿತ್ಯ, ರತ್ನ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ನಿಮಗೋಸ್ಕರ ಮುಂದಿನ ಈ ಎರಡು ಹಾಡುಗಳು ಸ್ನೇಹಿತರೆ ಕೇಳಿ ಕಾರ್ಯಕ್ರಮ ಕನಸಿನ ಲೋಕ.

0: ಸಂಗೀತವನ್ನು ಕೇಳ್ತಾ ಇದ್ರೆ ಸ್ವಾಮಿ ಸಿದ್ದೇಶ್ವರರು ಹೇಳಿದಂಥ ಒಂದು ಮಾತು ನೆನಪಾಗುತ್ತೆ, ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಏನು ಹೇಳೋದಿದೆಯೋ ಅದೆಲ್ಲ ಹೇಳಾಗೋಗಿದೆ, ಇನ್ನು ಉಳಿದಿರೋದು ಆಚರಣೆ ಮಾತ್ರ ಅಂತ ಹೇಳಿ. ಎಂಥ ಅರ್ಥಗರ್ಭಿತವಾದಂಥ ಮಾತು ಅಂತ ಹೇಳಿ ಅನಿಸುತ್ತೆ. ಖಂಡಿತವಾಗಲೂ ಆಚರಣೆಗೆ ತರಬೇಕು, ಒಂದು ಒಳ್ಳೆಯ ಭಾವದೊಂದಿಗೆ ನಮ್ಮ ಜೀವನ ಸಾಗಲಿ ಅಂತ ಹೇಳಿ ಭಾವಿಸ್ತಾ ಮುಂದುವರಿತಾ ಇದ್ದೀನಿ. ಸಾಕಷ್ಟು ಸಂದೇಶಗಳು ಬರ್ತಾನೆ ಇವೆ. ಬಹಳ ದಿವಸಗಳ ನಂತರ ಗಿರೀಶ್ ಅವರು ಸಂದೇಶವನ್ನು ಕಳಿಸ್ತಾ, ಕನಸಿನ ಲೋಕ ಪ್ರೋಗ್ರಾಮ್ ಮಧುರವಾದ ಹಾಡುಗಳಿದೆ, ಕಿಲಾಡಿ ಕಿಟ್ಟು ಸಿನಿಮಾದ ಹಾಡುಗಳನ್ನ ಕೂಡ ಕೇಳಿದ್ದೀರಿ. ಸಮಯಾಭಾವ ಸರ್, ಆದರೆ ಖಂಡಿತವಾಗ್ಲೂ ಪ್ರಯತ್ನ ಮಾಡ್ತೀನಿ. ಹಾಡುಗಳು ಚೆನ್ನಾಗಿವೆ ಅಂತ ಹೇಳಿ ಮತ್ತೊಮ್ಮೆ ಬಹಳ ದಿವಸಗಳ ನಂತರ ಯಶಸ್ ಮತ್ತು ನಂದಿನಿ ಪ್ರಧಾನ್ ಕರಿಹೋಬನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ರೆ, ತಂಪಾದ ಹೊತ್ತಿನಲ್ಲಿ ಸೂಪರ್ ಹಾಡುಗಳು ಅಂತ ಹೇಳಿ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರು ನೀನೇಸ್ ಬಡಾವಣೆ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅಪರೂಪದ ಗೀತೆಗಳು ಕನಸು ನನಸು ಮಾಡಿದ್ದೀವಿ ಸರ್ ಅಂತ ಹೇಳಿ ಹರೀಶ್ ಅವರು ಕಳಿಸಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಭಲೆ ಜೋಡಿ ಸಿನಿಮಾ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಕೂಡ ಹರೀಶ್ ಅವರು ಮೆಚ್ಚಿಕೊಂಡಿದ್ದಾರೆ. ತುಂಬ ಅಪರೂಪದ ಗೀತೆಗಳು ಅಂಥೇಳಿ ಸುಧಾ ಬೂದಿಹಾಳಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವರಾತ್ರಿ ನಿಮಗೂ ಕೂಡ ಮೇಡಮ್. ಕನಸಿ ಲೋಕ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂಥೇಳಿ ಕಿಶನ್ ರೋಷನ್ ಹನುಮಂತೇಗೌಡ ಹಾಡಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಮುಂದುವರಿತಾ ಒಂದೆರಡು ಚಂದದ ಕೊನೆಯದಾಗಿ ಮತ್ತೊಂದು ಸಂದೇಶ. ಸ್ನೇಹಿತರೆ, ಶ್ರೀನಿವಾಸ್ ಅವರು ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ, ಚಿತ್ರ ಕಪ್ಪು ಬಿಳುಪು ಆದರೂ ಅಂದಿನ ಹಾಡಿನ ಚಿತ್ರೀಕರಣ ಸಾಹಿತ್ಯ ನಮ್ಮನ್ನೆಲ್ಲ ಬೇರೆ ಲೋಕಕ್ಕೆ ಕೊಂಡೋಗುತ್ತೆ, ಏನಂತೀರಾ ಅಂಥೇಳಿ ಕೂಡ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು ಸರ್. ನಾನು ಹುಟ್ಟೋಕ್ಕಿಂತ ಸುಮಾರು 20 ವರ್ಷ ಮುಂಚಿನ ಹಾಡುಗಳು ಇವೆಲ್ಲವೂ 60-70 ದಶಕದಲ್ಲಿ ಇಷ್ಟೊಂದು ಚೆನ್ನಾಗಿ ಬಂದಿರೋದು ಇವತ್ತಿಗೂ ಅಷ್ಟೇ ಪ್ರಸ್ತುತವಾಗಿ ನಮ್ಮೆಲ್ಲರ ಮುಂದೆ ತೆರೆದುಕೊಳ್ಳುತ್ತೆ ಅಂತಂದರೆ ಆ ಹಾಡಿನ ಮತ್ತು ಸಂಗೀತದ ಶಕ್ತಿ ಎಷ್ಟು ಅಂಥೇಳಿ ಇದರಿಂದನೇ ಗೊತ್ತಾಗುತ್ತೆ. ಇನ್ನು ಮುಂದುವರಿತಾ ಒಂದೆರಡು ಚುಡಾಯಿಸುವಂಥ ಹಾಡುಗಳನ್ನ ನಿಮಗೋಸ್ಕರ ಆರಿಸ್ಕೊಂಡಿದ್ದೀನಿ. ಮೊದಲಿಗೆ ಮದುವೆ ಮದುವೆ ಮದುವೆ ಅನ್ನುವಂಥ ಸಿನಿಮಾದಿಂದ ಜೋಡಿ ಜಡೆ ಜಮುನ ಅನ್ನೋಂಥ ಹಾಡನ್ನ ಆರಿಸ್ಕೊಂಡಿದ್ದೀನಿ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಬಿ ಕೆ ಸುಮಿತ್ರ ಅವರ ಕಂಠಸಿರಿ ಇದೆ, ಗೀತಪ್ರಿಯ ಅವರ ಸಾಹಿತ್ಯವಿದೆ, ಸತ್ಯಂ ಅವರ ಸಂಗೀತ ಸಂಯೋಜನೆ ಇದೆ. ಅದರ ನಂತರದಲ್ಲಿ ಇಂಥ ಹಾಡು ಮತ್ತು ಪಿ ಬಿ ಶ್ರೀನಿವಾಸ ಅವರ ಕಂಠಸಿರಿ ಇಲ್ಲ ಅಂದರೆ ಹೇಗೆ ಅಂತೇಳಿ ಅನಿಸುತ್ತೆ. ಬೃಂದಾವನ ಅನ್ನುವಂಥ ಸಿನಿಮಾದಿಂದ ರೀ ರೀ ಕುಮಾರಿ ಅನ್ನೋಂಥ ಹಾಡನ್ನ ಆರಿಸ್ಕೊಂಡಿದ್ದೀನಿ. ಜಿ ಉದಯಶಂಕರ್ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದೆ. ನಕ್ಕು ಹಗುರಾಗಿ ಕೇಳಿ ಕಾರ್ಯಕ್ರಮ ಕನಸಿನ ಲೋಕ.
1: ಪ್ರೀ ಪ್ರೀ ಕುಮಾರಿ.

ಹದಿನೆಂಟು ವಯಸ್ಸು ತಾರುಣ್ಯ ಸೊಗಸು ಡೋಲಾಯ ಮಾನ ಮನಸ್ಸು ಮಾತಾಡೆ ಮುನಿಸು ಮಾತಲ್ಲಿ ಬಿರುಸು ಕಾರಣವು ಇದಕ್ಕೆ ವಯಸ್ಸು ಹದಿನೆಂಟು ವಯಸ್ಸು ತಾರುಣ್ಯ ಸೊಗಸು ಡೋಲಾಯ ಮಾನ ಮನಸ್ಸು ಮಾತಾಡೆ ಮುನಿಸು ಮಾತಲ್ಲಿ ಬಿರುಸು ಕಾರಣವು ಇದಕ್ಕೆ ವಯಸ್ಸು

ಹುಡುಗರ ಅಳಿಸುತ್ತ ಮುನ್ನಡವೇ ಶ್ರೀರಿ ಕುಮಾರಿ ನನ್ನ ಮಾತ ಕೇಳ್ರಿ ಶ್ರೀರಿ ಕುಮಾರಿ ನನ್ನ ಮಾತ ಕೇಳ್ರಿ.

ನಟರೆಂದು ನೆನೆದು ಭ್ರಮೆಯಿಂದ ಅಲೆದು ಬರುವಂಥ ಯುವಕರಿಂದು ನಿನ್ನಂದ ಕಂಡು ಬಲು ಮೋಹಗೊಂಡು ಮನೆವರೆಗೂ ಹಿಂದೆ ಬಂದು ನಟರೆಂದು ನೆನೆದು ಭ್ರಮೆಯಿಂದ ಅಲೆದು ಬರುವಂಥ ಯುವಕರಿಂದು ನಿನ್ನಂದ ಕಂಡು ಬಲು ಮೋಹಗೊಂಡು ಮನೆವರೆಗೂ ಹಿಂದೆ ಬಂದು

ಅಂದ ಕೊಟ್ಟ ನನಗಾಸೆ ಕೊಟ್ಟ ಆ ದೇವ ಓಡಿಬಿಟ್ಟ, ಕಣ್ಣೆರಡು ಕೊಟ್ಟ ಅವಗೇನು ನಷ್ಟ ಅದರಿಂದ ಇಷ್ಟು ಕಷ್ಟ. ನಿಮಗಂದ ಕೊಟ್ಟ ನನಗಾಸೆ ಕೊಟ್ಟ ಆ ದೇವ ಓಡಿಬಿಟ್ಟ, ಕಣ್ಣೆರಡು ಕೊಟ್ಟ ಅವಗೇನು ನಷ್ಟ ಅದರಿಂದ ಇಷ್ಟು

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಸಮಯ ಆಗ್ತಿದೆ ಸ್ನೇಹಿತರೆ, 10:53 ಕಾರ್ಯಕ್ರಮದ ಅಂತ್ಯಕ್ಕೆ ಬರ್ತಾ ಇದ್ದೀವಿ. ಇನ್ನೊಂದೆರಡು ಹಾಡುಗಳ ಸಂಗೀತದ ಸವಾರಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀನಿ. ಜೋಪಾನ ಕಂಡವರು ಕಣ್ಣು ಅನ್ನುವಂಥ ಒಂದು ಹಾಡು ನನಗೋಸ್ಕರ ಆರಿಸ್ಕೊಂಡಿದ್ದೀನಿ. ಮಾಲತಿ ಮಾಧವ ಅನ್ನುವಂಥ ಸಿನಿಮಾದಿಂದ ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಅವರು ಹಾಡಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ. ಟಿ ಜಿ ಲಿಂಗಪ್ಪ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ. ಇನ್ನು ಬಂದಿರುವಂಥ ಅನೇಕ ಸಂದೇಶಗಳು ಕೂಡ ತುಂಬ ಚಂದದ ಹಾಡುಗಳು ಅಂಥೇಳಿ, ಇಂಪಾದ ಹಾಡುಗಳು, ಸಂಗ್ರಹ ಯೋಗ್ಯ ಕಾರ್ಯಕ್ರಮ ಅಂತ ಕೂಡ ಕಳಿಸಿದ್ದೀರಿ. ವಿಠಲ್ ರಾವ್ ಕುಲಕರ್ಣಿ ಅವರು ವಿಜಯಪುರದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಯು ಮೇಡ್ ಮೈ ಡೇ ಸರ್ ಅಂಥೇಳಿ ಖಂಡಿತವಾಗ್ಲೂ ಹೇಳ್ಬೋದು. ಜೋಡಿ ಜಡೆ ಜಮುನಾ ನನ್ನ ಇಷ್ಟದ ಗೀತೆ ಅಂಥೇಳಿ ಹರೀಶ್ ಅವರು ಮೆಚ್ಚಿಕೊಂಡಿದ್ದಾರೆ. ಸಮಯ ಇಲ್ಲ ಅಂತ ಹೇಳಿಬಿಡಿ ಸರ್ ಅಂಥೇಳಿ ಕೂಡ ಚಿದಾನಂದ ಅವರು ಟಿ ವಿ ಸರ್ಕಲ್ನಿಂದ ಹೇಳ್ತಾ ಇದ್ದಾರೆ. ಚಿದಾನಂದ ಅವರೇ, ಸಮಯ ಇಲ್ಲ ಅಂಥೇಳಿ ನಾನು ಹೇಳ್ತಿಲ್ಲ, ಗಡಿಯಾರ ಹೇಳ್ತಾ ಇದೆ, 11 ಆಗ್ತಾ ಇದೆ, ಅದಕ್ಕಾಗಿ ಈ ಮಾತು. ಆದರೆ ನಿಮ್ಮ ತುಡಿತ ನನಗೆ ಅರ್ಥ ಆಗುತ್ತೆ. ಮುಂದಿನ ವಾರದಲ್ಲಿ ಮತ್ತೊಮ್ಮೆ ಖಂಡಿತವಾಗ್ಲೂ ಇಂತಹ ಹಾಡುಗಳ ಪ್ರಸ್ತುತಿಯನ್ನು ಪ್ರಯತ್ನ ಮಾಡೇ ಮಾಡ್ತೀನಿ. ಕೊನೆಯದಾಗಿ ಜೋಪಾನ ಅನ್ನುವಂಥ ಹಾಡನ್ನು ಆರಿಸ್ಕೊಂಡಿದ್ದೀನಿ, ನಿಮಗೋಸ್ಕರ ಮೂಡಿ ಬರ್ತಾ ಇದೆ. ಕೇಳಿ ಕಾರ್ಯಕ್ರಮ ಕನಸಿನ ಲೋಕ.

ಸಮಯ ಸ್ನೇಹಿತರೆ 10:56:40 ಆಗ್ತಾ ಇದೆ. ಕಾರ್ಯಕ್ರಮನ ಮುಕ್ತಾಯ ಮಾಡುವಂತಹ ಸಮಯ ಕೂಡ ಆಗ್ತಾ ಇದೆ. ಕೊನೆಯದಾಗಿ ಬಂದಂತಹ ಒಂದೆರಡು ಸಂದೇಶಗಳು. ಕೇಳುಗರ ನಾಡಿ ಮಿಡಿತಾ ಇರ್ತು ಹಾಡುಗಳನ್ನ ಪ್ರಸಾರ ಮಾಡುವಂತಹ ಅರ್ಜಿಗಳಲ್ಲಿ ನೀವು ಒಬ್ರು ಅಂತ ಹೇಳಿ ಮೆಚ್ಚಿಕೊಂಡಿದ್ದಾರೆ. ಮಂಗಳ ಅವರು ಮೈಸೂರಿನಿಂದ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಈ ಸಂದೇಶಕ್ಕಾಗಿ ಸಾಕಷ್ಟು ಹುರಿದುಂಬಿಸುತ್ತೆ, ಇನ್ಸ್ಪೈರ್ ಮಾಡುತ್ತೆ ಇದು. ಹಾಗೆ ಸಾಂಗ್ ಸೂಪರ್ ಆಗಿದೆ ಅಂತ ಹೇಳಿ ಕೂಡ ಸಂದೇಶವನ್ನು ಕಳಿಸಿದ್ದಾರೆ ಜಿಡ್ಡಿ ಕುಮಟೆ ಅವರು ಬಿಜಾಪುರದಿಂದ. ಧಾರವಾಡದಿಂದ ಮಾನಸ ಅವರು ಕಾರ್ಯಕ್ರಮ ಸೂಪರ್ ಅಂತ ಹೇಳಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೆ ಕಾರ್ಯಕ್ರಮ ಚಲೋ ಅನಿಸಿದ್ದು ನನಗೂ ಭಾಳ ಚಲೋ ಅನಿಸ್ತದೆ. ಮತ್ತು ಮುಂದಿನ ಶನಿವಾರ ಹಿಂಗೆ ಭೇಟಿಯಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಾ ಇದ್ದೀನಿ. 11:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನ್ಯೂಸ್ ಕಾರ್ಯಕ್ರಮ ಇರಲಿದೆ. ಅದರ ನಂತರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯಲಿವೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಮತ್ತೆ ನನ್ನ ನಿಮ್ಮ ಭೇಟಿಯಾಗಲಿದೆ ಮುಂದಿನ ಶನಿವಾರ ಸಂಜೆ 5:00. ಅಲ್ಲಿಯ ತನಕ ನಿಮ್ಮೆಲ್ಲರಿಗೂ ಅಭಿನಂದನೆಗಳು, ಹಾಗೆ ಅಭಿವಂದನೆಗಳು. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು. ಇದು ನಿಮ್ಮ ರಿಯಲ್ ರೇಡಿಯೋ, ಮ್ಯೂಸಿಕಲಿ ಆಲ್ವೇಸ್ ಯುವರ್ಸ್.

ಕ್ಷಮಿಸಿ, ಮತ್ತೊಂದು ಕಣ್ತಪ್ಪಿನಿಂದ ಸಂದೇಶ ಮಿಸ್ ಆಗಿದೆ. ಧಾರವಾಡದಿಂದ ಮಂಜುಶ್ರೀ ಅವರು ಕೂಡ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನಿಮ್ಮ ಸಂದೇಶಕ್ಕಾಗಿ ಕೂಡ.